0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಶುಭೋದಯ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗ ಹೇಗಿದೆ? ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 14ನೇ ತಾರೀಖು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:53. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 6:10. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕ, ಜಪಾನ್, ತೈವಾನ್, ದಕ್ಷಿಣ ಕೊರಿಯಾ ಮತ್ತು ಫ್ರಾನ್ಸ್ ದೇಶಗಳಿಂದ ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವುದಕ್ಕೆ ಪೂರಕವಾಗಿ ಆಯಾ ದೇಶಗಳಲ್ಲಿ ಇನ್ವೆಸ್ಟ್ ಕರ್ನಾಟಕ ಫೋರಂನ ಕಚೇರಿಗಳನ್ನು ತೆರೆಯುವ ಚಿಂತನೆ ಇದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಇದೇ 15ರಿಂದ ಜಾರಿಯಾಗಬೇಕಿದ್ದ ಯುಪಿಐ ಎಂಡಿಆರ್ ಶುಲ್ಕ ಕ್ರಮವನ್ನು ಮುಂದೂಡಲಾಗಿದೆ. ವರ್ತಕರಿಂದ ಮನವಿ ಬಂದ ಹಿನ್ನೆಲೆಯಲ್ಲಿ ಎಂಡಿಆರ್ ಶುಲ್ಕ ಕ್ರಮವನ್ನು ದೀಪಾವಳಿ ಹಬ್ಬದ ನಂತರ ಜಾರಿಗೆ ತರಲಾಗುವುದು ಎಂದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಿಳಿಸಿದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಮನೆಯಲ್ಲೇ ಕುಳಿತು ಇ ಕೆವೈಸಿ ಮಾಡಿಕೊಳ್ಳಲು ಅನುಕೂಲವಾಗುವ ಅನ್ನಸೇವೆ ಮೊಬೈಲ್ ಆಪ್ ಇಂದಿನಿಂದ ರಾಜ್ಯದ ಉಳಿದ ಜಿಲ್ಲೆಗಳಲ್ಲೂ ಲಭ್ಯವಾಗಲಿದೆ. ಇದೇ 20 ಇ ಕೆವೈಸಿ ಪೂರ್ಣಗೊಳಿಸಲು ಕೊನೆಯ ದಿನವಾಗಿದೆ. ಮಹಾನವಮಿ, ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಸುಮಾರು 400 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ತಿಳಿಸಿದ್ದಾರೆ. ಮಹಿಳಾ ಏಷ್ಯಾಕಪ್ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಪ್ರಶಸ್ತಿ ಗೆಲ್ಲುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದ ಅದ್ಭುತ ಪ್ರದರ್ಶನಗಳಿಗಾಗಿ ಭಾರತದ ಆಟಗಾರ್ತಿ ಶಫಾಲಿ ವರ್ಮಾ ಸೆಪ್ಟೆಂಬರ್ 2026ರ ಐಸಿಸಿ ಮಹಿಳಾ ಆಟಗಾರ್ತಿ ಹಾಗೂ ಭಾರತದ ನಾಯಕ ಶುಭ್ಮನ್ ಗಿಲ್ ಅವರು ಐಸಿಸಿ ಪುರುಷರ ಆಟಗಾರ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ಯಾವೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುತ್ತೆ ತಿಳ್ಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯಲ್ಲಿ ಕಾರ್ಯಕ್ರಮ ವಿವರಣೆಯ ನಂತರ ಎಂದಿನಂತೆ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು, ಚಿತ್ರಗೀತೆಗಳು ಹಾಗೂ ಪ್ರಾಯೋಜಿತ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ. 9:00 ಕೇಳಿ ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮಗಾಗಿ. 12:00 ಕಾರ್ಯಕ್ರಮ ಮೂಡಿ ಬರುವಂತಹ ಸಮಯ 11:30. 12:05 ಕರೆಯನ್ನು ಮಾಡಿ ನಿಮ್ಮಿಷ್ಟದ ಕೋರಿಕೆಯ ಗೀತೆಗಳನ್ನು ಕೇಳಬಹುದು. ಕರೆಗೊಂದು

ಹಾಡು ಕಾರ್ಯಕ್ರಮದಲ್ಲಿ 1:20 ಕೇಳಿ ಬುಧವಾರದ ವಿಶೇಷ ಗೇಮ್ ಶೋ ಕಾರ್ಯಕ್ರಮ ಪದಬಂಧ. 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ ಮತ್ತು 2:40 ಕೇಳಿ ಒಂದೇ ಚಿತ್ರದ ಎಲ್ಲ ಗೀತೆಗಳ ಗೀತಗುಚ್ಛ ಚಿತ್ರತಾಣ ಕಾರ್ಯಕ್ರಮ. 3:00 ಹಿಂದಿಯಲ್ಲಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಕೇಳಿ ಕಾರ್ಯಕ್ರಮ ಪರಿಮಳ. 5:02 ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಮೊದಲಿಗೆ ಕಾರ್ಯಕ್ರಮ ವಿವರಣೆ. ಐದು ಗಂಟೆ 5 ನಿಮಿಷಕ್ಕೆ ಸೇಫ್ ಟ್ರೈ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ. 6:02 ಕೇಳಿ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು ಅವರು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ, ಪ್ರಸನ್ನ, ಸೌಮ್ಯ ಎಸ್, ಪ್ರಥಮ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯೋಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ನಲ್ಲಿ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಈ ಕಾರ್ಯಕ್ರಮದ ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ ಜಿ ಅವರಿಂದ. ಕಾರ್ಯಕ್ರಮದ ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. 6:32 ಕೇಳಿ ಸೇಫ್ ಟ್ರೈವ್ ಗಾನ ಭಜನಾ ಕಾರ್ಯಕ್ರಮ. 6:55 ಮರುಪ್ರಸಾರದಲ್ಲಿ ಕನ್ನಡ ರತ್ನಭಂಡಾರ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. 7:02 ಸೇಫ್ ಟ್ರೈವ್ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಟ್ರೈವ್ ಗಾನ ಭಜನಾ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ನೀವು ಆಲಿಸಬಹುದು. ರಾತ್ರಿ 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮೂಡಿಬರುತ್ತೆ. ಅನಂತರ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ ನಿಮಗಾಗಿ ಎಂದಿನಂತೆ. ಇಷ್ಟು ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಕಾರ್ಯಕ್ರಮ ವಿವರಣೆ ಮೂಡಿಬಂತು.

ಮುಂಜಾವಿನ ಭಕ್ತಿಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ.

ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ಆಲಿಸ್ತಾ ಇದ್ದೀರಿ. 6:25:52 ಈ ಮುಂಜಾವಿನ ಸಮಯದಲ್ಲಿ ಮುಡಿದು ಬಂದಂತಹ ಭಕ್ತಿಗೀತೆಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶಿವಪ್ರಸಾದ್ ಟಿ, ರೂಪಾರಾವ್ ದೀಪಾರಾವ್ ಬಾಂಬೆ ಸಹೋದರಿಯರ ಧ್ವನಿಯಲ್ಲಿ ಇತ್ತು. ಇನ್ನು ಮುಂದೆ ಕೇಳೋಣ ಐಕಿರಿ ನಂದಿನಿ ಈ ಒಂದು ಭಕ್ತಿಗೀತೆ. ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಆಲಿಸ್ತಾ ಇದ್ದೀರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಸಮಯ ಆಗಿದೆ ಸರಿಯಾಗಿ 6:35:49. ನಾದೋಪಾಸನೆಯಲ್ಲಿ ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು.

ಜಗನ್ಮಾತೆಯ ಲೀಲೆ, ಅವಳ ಒಂದು ಧ್ಯಾನದಿಂದ ನಮಗೆ ಉಂಟಾಗುವಂತಹ ಆನಂದ, ಎರಡನ್ನೂ ಕೂಡ ಇಷ್ಟೊಂದು ಭಾವಪರವಶತೆಯಿಂದ ನಮಗಾಗಿ ಅದ್ಭುತ ಕಂಠಸಿರಿಯಲ್ಲಿ ಹಾಡಿದಂಥವರು ಗಾಯಕಿ ಎಸ್ ಜಾನಕಿ. ರಂಗನಾಯಕಿ ಚಿತ್ರದ ಹಾಡಾಗಿತ್ತು ಇದು. ವಿಜಯ ನರಸಿಂಹ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಕವಿರತ್ನ ಕಾಳಿದಾಸ ಚಿತ್ರದ್ದು. ಈ ಸಾಂಪ್ರದಾಯಿಕ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಹೌದು, ಪಾಹಿ ಮಾಂ ಪಾಹಿ ಅಂತ ಹೇಳಿ ದೇವಿಯ ಕಮಲದ ಚರಣಗಳಿಗೆ ನಮಿಸುತ್ತಾ ಈ ದಿನ ನವರಾತ್ರಿಯ ನಾಲ್ಕನೇ ದಿನ. ನವರಾತ್ರಿಯ ಈ ಪವಿತ್ರ ದಿನಗಳಲ್ಲಿ ತಾಯಿ ನಮ್ಮ ದುರ್ಗೆಯಾಗಿ ಪ್ರತಿದಿನ ಒಂದೊಂದು ಅವತಾರದಲ್ಲಿ ಕಾಣಿಸಿಕೊಳ್ತಾಳೆ. ಈ ದಿನ ಅವಳ ಸಿರಿ ಚರಣಗಳಿಗೆ ವಂದಿಸ್ತಾ ನಾವು ಅವಳ ನಾಲ್ಕನೇ ಅವತಾರವನ್ನು ಈ ದಿನ ನಾವು ಕಾಣಬಹುದು. ಕೂಷ್ಮಾಂಡ ದೇವಿಯಾಗಿ ಅವಳು ಈ ದಿನ ಬ್ರಹ್ಮಾಂಡವನ್ನು ಕಾಯುವಂತಹ ಕೆಲಸ ಮಾಡ್ತಾಳೆ ಅನ್ನುವಂಥದ್ದು ಪುರಾಣಗಳಲ್ಲಿ ಚಿತ್ರಿತವಾಗಿರುವಂತಹ ದೇವಿಯ ವರ್ಣನೆ. ಪುರಾಣಗಳ ನಂಬಿಕೆ ಪ್ರಕಾರ ಸೃಷ್ಟಿಯ ಎಲ್ಲ ಕಡೆ ಕತ್ತಲೆ ಆವರಿಸಿದ್ದಾಗ ತನ್ನ ದಿವ್ಯ ಮಂದಹಾಸದಿಂದ ಬ್ರಹ್ಮಾಂಡಕ್ಕೆ ಬೆಳಕನ್ನು ನೀಡಿದಂತಹ ಶಕ್ತಿ ಕೂಷ್ಮಾಂಡ ದೇವಿ ಅಂತ ಹೇಳಿ ಹೇಳಲಾಗುತ್ತೆ. ಕೂಷ್ಮಾಂಡ ಅರ್ಥವನ್ನು

0: ಕುಷ್ಮಾಂಡಾ ದೇವಿಯ ರೂಪವನ್ನು ನಾವು ನೋಡೋದಾದರೆ ತಾಯಿ ಸಿಂಹವಾಹಿನಿಯಾಗಿರ್ತಾಳೆ, ಎಂಟು ಕೈಗಳನ್ನು ಹೊಂದಿರ್ತಾಳೆ. ಹಾಗೆ ಆಕೆಯ ಕೈಗಳಲ್ಲಿ ವಿವಿಧ ದಿವ್ಯಾಸ್ತ್ರಗಳಿರುತ್ತೆ, ಕಮಂಡಲ ಇರುತ್ತೆ, ಕಮಲ ಇರುತ್ತೆ, ಜಪಮಾಲೆ ಇರುತ್ತೆ. ಎಲ್ಲವುಗಳನ್ನು ಕೈಯಲ್ಲಿ ಹಿಡಿದು, ಎಂಟು ಕೈಗಳಲ್ಲಿ ಹಿಡಿದು ಸಿಂಹವಾಹಿನಿಯಾಗಿ ಕಾಣಿಸಿಕೊಳ್ತಾಳೆ ಕೂಷ್ಮಾಂಡಾ ದೇವಿ. ವಿಶೇಷ ಅಂತ ಹೇಳಿದ್ರೆ ದೇವಿಯ ದಿವ್ಯ ತೇಜಸ್ಸು ಸೂರ್ಯನ ಬೆಳಕಿನಂತೆ ಪ್ರಕಾಶಿಸುತ್ತೆ ಅಂತ ಹೇಳಿ ಹೇಳಲಾಗತ್ತೆ. ಅಷ್ಟೊಂದು ದಿವ್ಯವಾದ ತೇಜಸ್ಸಿನಿಂದ ಕೂಡಿದವಳು ತಾಯಿ ಕೂಷ್ಮಾಂಡಾ ದೇವಿ. ನವರಾತ್ರಿಯ ದಿನಗಳು, ಈ ದಿನ ನಾಲ್ಕನೇ ದಿನ ದೇವಿಯನ್ನು ಪ್ರಾರ್ಥಿಸ್ತಾ, ಅವಳನ್ನು ಉಪಾಸಿಸುತ್ತಾ, ಅವಳ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗೋಣ. ನಾಡದೇವಿ ಚಾಮುಂಡೇಶ್ವರಿ ನಾಡನ್ನು ಕಾಯಲಿ, ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ಸುಭಿಕ್ಷವಾಗಿ ನಾಡು ಇರಲಿ, ತಾಯಿಯ ಅನುಗ್ರಹ ಎಲ್ಲರ ಮೇಲಿರಲಿ ಅಂತ ಹೇಳಿ ಆಶಿಸ್ತಾ ಈಗ ಬನಶಂಕರಿಯ ಒಂದು ಗೀತೆ ಹಾಡಿದ್ದಾರೆ ಪಿ.ಪಿ. ಶ್ರೀನಿವಾಸ್.
1: ವಿಶ್ವಶಕ್ತಿ

ನಾಗದೇವತೆ ಚಿತ್ರದ ಗೀತೆ ಮೂಡಿ ಬಂತು ಚಿತ್ರ ಅವರ ಧ್ವನಿಯಲ್ಲಿ. ನವರಾತ್ರಿಯ ನಾಲ್ಕನೇ ದಿನದ ಶುಭಾಶಯಗಳು, ಶುಭ ಹಾರೈಕೆಗಳು. ತಾಯಿ ಚಾಮುಂಡೇಶ್ವರಿ ಹಾಗೂ ಈ ದಿನ ನವರಾತ್ರಿಯ ನಾಲ್ಕನೇ ದಿನದ ಅವತಾರವಾದ ತಾಯಿ ಕೂಷ್ಮಾಂಡಾ ದೇವಿ ದುಷ್ಟರನ್ನು ಶಿಕ್ಷಿಸಲಿ, ಶಿಷ್ಟರನ್ನು ರಕ್ಷಿಸಲಿ, ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ, ಒಳ್ಳೆಯ ಮನಸ್ಸು ಇರುವಂತಹ, ಪ್ರೀತಿಯಿಂದ ಭಕ್ತಿಯಿಂದ ಅವಳನ್ನು ಪ್ರಾರ್ಥಿಸುವಂತಹ, ಸದ್ವಿಚಾರಗಳನ್ನು ಹೊಂದಿರುವಂತಹ ಎಲ್ಲ ಜನರಿಗೂ ಕೂಡ ಒಳಿತನ್ನೇ ಮಾಡಲಿ, ಅವಳ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಅನ್ನುವಂತಹ ಭಾವನೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಸಮಯ ಸರಿಯಾಗಿ 7:10. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಭಾರತ ಕೆನಡಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಸಕಾರಾತ್ಮಕ ವೇಗವನ್ನು ಮತ್ತಷ್ಟು ವೃದ್ಧಿಸಲು ಹಾಗೂ ವ್ಯೂಹಾತ್ಮಕ ಪಾಲುದಾರಿಕೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ ನಾಯಕರು ಒಪ್ಪಿಕೊಂಡಿದ್ದಾರೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೆಐಎಡಿಬಿ ಮೂಲಕ ಉದ್ಯಮಿಗಳಿಗೆ ಮಂಜೂರು ಮಾಡುವ ನಿವೇಶನಗಳಿಗೆ ನಿಗದಿತ ಅವಧಿಯಲ್ಲಿ ಹಣ ಪಾವತಿ ಮಾಡದಿದ್ದರೆ ಅಂತಹವರ ನಿವೇಶನ ಹಂಚಿಕೆಯನ್ನು ನಿಯಮ ಪ್ರಕಾರ ರದ್ದುಪಡಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರಘಟ್ಟ ಮುಖ್ಯ ರಸ್ತೆಯಲ್ಲಿ ಸುಗಮ ವಾಹನ ಸಂಚಾರ ಹಾಗೂ ಪಾದಚಾರಿಗಳ ಸುರಕ್ಷತೆಯ ನಿಟ್ಟಿನಲ್ಲಿ ಗೊಟ್ಟಿಗೆರೆಯಿಂದ ತಾವರೆಕೆರೆವರೆಗೆ ಇರುವ ಜಂಕ್ಷನ್ಗಳ ಅಭಿವೃದ್ಧಿಗೆ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ವಾರ್ತೆಗಳ ವಿವರ: ಡೆಂಗ್ಯೂ ಲಸಿಕೆಯ ಕುರಿತು ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಕೆಡಾ ಸಂಸ್ಥೆಯ ವತಿಯಿಂದ ಫ್ರಾಮ್ ಅವೇರ್ನೆಸ್ ಟು ಆಕ್ಷನ್, ಅಡ್ವಾನ್ಸಿಂಗ್ ಡೆಂಗ್ಯೂ ಪ್ರಿವೆನ್ಷನ್ ಇನ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಸಮಿತಿಯು ಸಂಸ್ಥೆಯ ಸಂಶೋಧನೆ ಹಾಗೂ ಲಸಿಕೆಯ ಪರಿಣಾಮವನ್ನು ಪರಿಶೀಲಿಸಿ ಐಸಿಎಂಆರ್ ಜೊತೆಗೂ ಸಮಾಲೋಚನೆ ನಡೆಸಲಿದೆ. ಸಮಿತಿಯ ವರದಿ ಹಾಗೂ ಎಲ್ಲ ಅಧಿಕೃತ ಪ್ರಕ್ರಿಯೆಗಳ ಬಳಿಕ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಇಂದು ಸಾರ್ವಜನಿಕ ಆರೋಗ್ಯದ ಸ್ವರೂಪ ಬದಲಾಗಿದ್ದು, ಮಾನವ ಪ್ರಾಣಿ ಮತ್ತು ಪರಿಸರದ ಆರೋಗ್ಯವನ್ನು ಒಟ್ಟಾಗಿ ನೋಡುವ ಒನ್ ಹೆಲ್ತ್ ಪರಿಕಲ್ಪನೆ ಮುನ್ನೆಲೆಗೆ ಬಂದಿದೆ. ಡೆಂಗ್ಯೂ ಕೇವಲ ವ್ಯಕ್ತಿಯ ಅನಾರೋಗ್ಯವಲ್ಲ, ಅದು ಪರಿಸರ ಹಾಗೂ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ನೇರವಾಗಿ ಸಂಬಂಧಿಸಿದೆ. ಇದು ಕುಟುಂಬಗಳನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವುದಲ್ಲದೆ ಸರ್ಕಾರದ ಮೇಲೂ ಭಾರೀ ಹೊರೆ ಉಂಟು ಮಾಡುತ್ತದೆ ಎಂದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನವೆಂಬರ್ ತಿಂಗಳ ಅಂತ್ಯದೊಳಗೆ 800 ಕೋಟಿ ವೆಚ್ಚದಲ್ಲಿ 100 ಶಾಲೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಸಚಿವರೂ ಆಗಿರುವ ಯುಟಿ ಖಾದರ್ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯಕ್ರಮಗಳ ಕುರಿತು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೌಲಾನಾ ಆಜಾದ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಶಾಲೆಗಳ ಶಂಕುಸ್ಥಾಪನೆಗೆ ಬೇಕಾದ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ ಎಂದರು. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ತಂತ್ರಜ್ಞಾನ, ಉತ್ಪನ್ನಗಳು ಮತ್ತು ನವೀನ ಪರಿಹಾರಗಳನ್ನು ರೂಪಿಸಲು ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಸ್ಟಾರ್ಟ್ಅಪ್ ಪ್ರಮೋಷನ್ ಪಾಲಿಸಿ ರೂಪಿಸಲಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದ ನೈಜ ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸ್ಟಾರ್ಟ್ಅಪ್ಗಳು, ಯುವ ಉದ್ಯಮಿಗಳು ಮತ್ತು ನವೋದ್ಯಮಿಗಳಿಗೆ ಅವಕಾಶ ಕಲ್ಪಿಸುವುದು ಉದ್ದೇಶಿತ ನೀತಿಯ ಪ್ರಮುಖ ಆಶಯವಾಗಿದೆ. ಪ್ರವಾಸಿಗರ ಅನುಭವ, ಡಿಜಿಟಲ್ ಸೇವೆಗಳು, ಪ್ರವಾಸಿ ತಾಣಗಳ ನಿರ್ವಹಣೆ, ಸುಸ್ಥಿರ ಪ್ರವಾಸೋದ್ಯಮ, ಸ್ವಚ್ಛತೆ, ಸಂಚಾರ ಸುರಕ್ಷತೆ, ಪ್ರವೇಶ ಸೌಲಭ್ಯ, ಪ್ರವಾಸಿ ಮಾಹಿತಿ ಹಾಗೂ ಸ್ಥಳೀಯ ಅನುಭವಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಪರಿಹಾರಗಳನ್ನು ರೂಪಿಸಲು ನೀತಿಯಡಿ ಅವಕಾಶ ಕಲ್ಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಅವರು ಹೇಳಿದರು. ಅನ್ನಭಾಗ್ಯ ಸೇರಿದಂತೆ ವಿವಿಧ ಸಾರ್ವಜನಿಕ ವಿತರಣಾ ಯೋಜನೆಗಳ ಫಲಾನುಭವಿಗಳು ಸ್ವತಃ ಇಕೆವೈಸಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ಅನ್ನ ಸೇವೆ ಮೊಬೈಲ್ ಆಪ್ ಇಂದಿನಿಂದ ರಾಜ್ಯಾದ್ಯಂತ ಲಭ್ಯವಾಗಲಿದೆ. ರಾಷ್ಟೀಯ ಮಾಹಿತಿ ಕೇಂದ್ರ ಎನ್ಐಸಿ ಹಾಗೂ ಇ ಆಡಳಿತ ಇಲಾಖೆ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಮೊಬೈಲ್ ಆಪ್ ಅನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಅಕ್ಟೋಬರ್ 1 ಬಿಡುಗಡೆ ಮಾಡಿದ್ದು, ಗೂಗಲ್ ಪ್ಲೇಸ್ಟೋರ್ನಿಂದ ಅನ್ನ ಸೇವೆ ಆಪ್ ಡೌನ್ಲೋಡ್ ಮಾಡಿಕೊಂಡು ಯುಐಡಿಎಐ ಫೇಸ್ ಅಥೆಂಟಿಕೇಷನ್ ಮೂಲಕ ಸ್ವಯಂ ಇಕೆವೈಸಿ ಪೂರ್ಣಗೊಳಿಸಬಹುದಾಗಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸುವ ಕುರಿತು ರಾಜ್ಯ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮಾಣ ಶೇಕಡ 24.1% ಜನಗಣತಿ ಹಾಗೂ ವಿವಿಧ ಆಯೋಗಗಳ ವರದಿಗಳ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಎಂದರು. ಪರಿಶಿಷ್ಟ ಸಮುದಾಯದ

0: ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿಸಿದ್ದ ಮೀಸಲಾತಿ ಪ್ರಮಾಣಕ್ಕೆ ರಾಜ್ಯ ಹೈಕೋರ್ಟ್ ತಡೆ ನೀಡಿದ್ದು, ನ್ಯಾಯಾಲಯಕ್ಕೆ ಸಮರ್ಥ ಮಾಹಿತಿ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಯಚೂರಿನಲ್ಲಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿರ್ಧಾರ ಕೈಗೊಂಡಾಗ ಅದನ್ನು ಎತ್ತಿ ಹಿಡಿಯುವುದು ಪ್ರಸ್ತುತ ಸರ್ಕಾರದ ಜವಾಬ್ದಾರಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿ ಪ್ರಮಾಣವನ್ನು ನ್ಯಾಯಾಲಯದ ಮುಂದೆ ಸಮರ್ಥ ವಾದ ಮಂಡಿಸಿ ಅದನ್ನು ಉಳಿಸಲು ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮೀಸಲಾತಿ ವಿರೋಧಿ, ಈಗಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಗಂಭೀರ ಅನಾರೋಗ್ಯ ಎಂದರೆ ಚಿಕಿತ್ಸೆ ಮತ್ತು ಆರ್ಥಿಕ ನಷ್ಟದ ನಡುವೆ ಆಯ್ಕೆ ಎಂದಲ್ಲ. ಪ್ರತಿ ಕುಟುಂಬಕ್ಕೆ 5 ಲಕ್ಷದವರೆಗೆ ವಾರ್ಷಿಕ ನಗದುರಹಿತ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ 40% ಬಡಜನರನ್ನು ಗುರಿಯಾಗಿಸಿಕೊಂಡಿದೆ ಮತ್ತು ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಜೂನ್ 2026 ಹೊತ್ತಿಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1.92 ಲಕ್ಷ ಕೋಟಿ ಮೌಲ್ಯದ 12.69 ಕೋಟಿ ಆಸ್ಪತ್ರೆ ದಾಖಲಾತಿಗಳನ್ನು ಸಕ್ರಿಯಗೊಳಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಗಣಕಯಂತ್ರ ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ರಾಜೇಶ್ ಹೊಂಗಲ.
4: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಆರೋಗ್ಯ ರಕ್ಷಣೆ ಮತ್ತು ಆಸ್ಪತ್ರೆಯ ಚಿಕಿತ್ಸೆ ಸಂದರ್ಭದಲ್ಲಿ ಆರ್ಥಿಕ ನೆರವನ್ನ ನೀಡುವಂತಹ ಈ ಭಾರತ ಸರ್ಕಾರದ ಪ್ರಮುಖ ಆರೋಗ್ಯ ಉಪಕ್ರಮ ಅಥವಾ ಯೋಜನೆ ಆಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲ ಉದ್ದೇಶ ಸಾಮಾನ್ಯ ಜನರಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂತಹ ಕುಟುಂಬಗಳಿಗೆ ಉತ್ತಮ ಆರೋಗ್ಯ ಸೇವೆ ಅವರ ಮನೆ ಹತ್ತಿರದಲ್ಲೇ ದೊರೆಯುವಂತೆ ಮಾಡಬೇಕು ಮತ್ತು ತೀವ್ರ ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬಂದಾಗ ಆ ಕುಟುಂಬಗಳಿಗೆ ಉಂಟಾಗುವಂತಹ ದೊಡ್ಡ ಆರ್ಥಿಕ ಹೊರೆ ಕಡಿಮೆ ಮಾಡುವಂತಹ ಹಿರಿದಾದ ಯೋಜನೆ ಈ ಆಯುಷ್ಮಾನ್ ಭಾರತ್ ಒಂದು ಮೂಲ ಸಂದೇಶ ಕೊಡುತ್ತದೆ. ಏನಂದ್ರೆ ಚಿಕಿತ್ಸಾ ವೆಚ್ಚ ಭರಿಸುವ ಆರ್ಥಿಕ ಭದ್ರತೆಯನ್ನ ಎಲ್ಲರಿಗೂ ವಿಸ್ತರಿಸಬೇಕು ಅನ್ನೋ ವಿಶಾಲ ಗುರಿಯನ್ನ ಯೋಜನೆ ಹೊಂದಿದೆ.
0: ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕೋದ್ಯಮಿಗಳಿಗೆ ಮಂಜೂರು ಮಾಡಿರುವ ಕೈಗಾರಿಕಾ ನಿವೇಶನಗಳನ್ನು ರದ್ದುಗೊಳಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಕೈಗಾರಿಕಾ ನಿವೇಶನಗಳನ್ನು ಪಡೆದುಕೊಂಡವರು ನಿಗದಿತ ಕಾಲಮಿತಿಯೊಳಗೆ ಅಗತ್ಯ ಹಣ ಪಾವತಿಸಿ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ನಿಯಮಾನುಸಾರ ಹಣ ಪಾವತಿಸದೆ ವಿಳಂಬ ಮಾಡುವವರಿಗೆ ವಿನಾಯಿತಿ ನೀಡದೆ ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮನೆ ಮನೆಗೆ ಶುದ್ಧ ಜಲ ಅಭಿಯಾನವನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು, ಮೈಸೂರು ನಗರದಲ್ಲಿ ಮುಂದಿನ 1 ವರ್ಷದೊಳಗೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಕುಡಿಯುವ ನೀರು, ಘನತ್ಯಾಜ್ಯ ನಿರ್ವಹಣೆ ಹಾಗೂ ನಗರಾಭಿವೃದ್ಧಿಗೆ ಸಂಬಂಧಿಸಿ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ನೆರವಾಗಿದೆ ಎಂದು ಶಿಕಾರಿಪುರ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನೀರನ್ನು ಸಂರಕ್ಷಿಸಿದರೆ ಜೀವ ಸಂಕುಲವನ್ನು ಸಂರಕ್ಷಿಸಿದಂತೆ, ಬರ ಪರಿಸ್ಥಿತಿ ಹಿನ್ನೆಲೆ ಕುಡಿಯುವ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಮನೆಗಳಲ್ಲಿ ಮಿತವಾಗಿ ಬಳಸಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ನನ್ ಬೈಕಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
7: ಸಮಯ ಸರಿಯಾಗಿ 7:17:47. ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು ನವೆಂಬರ್ 14ನೇ ತಾರೀಖು. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
2: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, 6 ಮಕ್ಕಳನ್ನ ಆಡ್ದಂಥ ತಾಯಿ. 3 ಜನ ಹೆಣ್ಣು, 3 ಜನ ಗಂಡು. ನಮ್ಮ ಎರೆ ಅಕ್ಕ ಒಬ್ಬಳಿದ್ರು, ಅವರಿಂದ ನಾನು ಹುಟ್ಟಿ, ನನ್ನ ಹಿಂದೆ 3 ಜನ ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆಯವರು 9 ವರ್ಷದ ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದರು, ತಿಂದು ತಿಂದು ಇಲ್ವೇ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಜನ ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ

0: ಕಳಿಸ್ ಹಾಕಿದ್ರು ಯಾರು, ಇಜ್ಜಿ ಅಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದು ಮದುವೆ ತೀರ್ಸ್ಕೊಳಕ್ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮ ಅಪ್ಪ ಅವರು ಬಂದು ಕೇಳಿದ್ರು, ಗಣ್ಯರೇ ಕೇಳಿದ್ರು, ಈ ಅಮ್ಮ ನಮಗ್ ಕೊಟ್ಬಿಡಿ, ನಾವು ಮದ್ವೆ ಮಾಡ್ಕೊಂತೀವಿ ಅಂತ ಕೇಳಿದ್ರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೆ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇ ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆಯರ ಅಣ್ಣ ಅವ್ರ ತಮ್ಮ ತಮ್ಮನ್ಯಾಂಡ್ರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿರು. 16 ವರ್ಷಕ್ಕೆ ಮೈನರು ಆದಿತ್ತು, 20 ವರ್ಷಕ್ಕೆ ಮದುವೆ ಆಯಿತು. 25 ವರ್ಷದ ತಕಲು ಮಕ್ಕಳು ಭಾಗ್ಯಕ್ಕೆ ಪಡೀಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ. ಗಂಡಸು ಗಂಡಸೆ, ಹೆಂಗ್ಸು ಹೆಂಗ್ಸೆ, ಮೇಣಿ ಮೇಲೆ ಕೈಕೊಂಡು ಹೊಲ ಊತಿಲ್ಲ, ಗಾಡಿ ಮೀಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೀನಿ. ಗುದ್ಲಿಡ್ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು, ಇಟ್ಕೆ ಹಾಕೋ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡ್ ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರಲ್ಲ ಅಂದಿಲ್ಲ ಸರ್. 25 ವರ್ಷ ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯಾರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯ್ತು. ಜನದ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಹಾಕಿ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಕಿಲೋಮೀಟ್ರ್ ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದು ಅದರೊಳಗೇನೆ ಗಾಡಿ ಹುಡ್ಕೊಂಡು ಹಸುಗಳಿದ್ದ ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡಲಿ ಮಚ್ಚಿ ಹಾಕ್ಕೊಂಡೋಗಿದ್ರು, ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡಿದು ಕೆಳಕ್ಕೆ ಹಾಕಿ ತಳ್ದಾಗ ಬೇರಿಲ್ಲ ಅಂಥ ಕಡ್ಡಿಗಳು, ಒಂದು 10 ಗೋಣಿ ಹೊಡೆದು 10 ಗೋಣಿಗೂ 10 ಕಡ್ಡಿ ಕಡಿದು ಅವರು ಒಂದು 6 ಗೋಣಿಗೆ 5 ಗೋಣಿಗೆ ಅವರು ಹಾಕಿರು, ನಾನೊಂದು 5-6 ಗೋಣಿಗೆ ನಾನು ಹಾಕಿದೆ. ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು, ಅವಕ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರ ಇದ್ರು ಅಲ್ಲಿ. ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನ ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆ ಉಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದೋ, ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ, ಆ ಕೆರೆ ನೀರು ಓತಾಯಿತ್ತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿದ್ದು, ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಗಿದ್ದು. ಆಮೇಲೆ ಮುಂದಕ್ಕೆ ಹೋದವು, ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಗಿದ್ದು. ಅಲ್ಲಿಂದ ಕಲ್ಲು ಹೋಯ್ದು ಹೋಯ್ದು ಹೋಯ್ದು 1 ವರ್ಷ 10 ಕಡ್ಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 25 ಹಾಕ್ಯಂಬಂದು 10 ವರ್ಷ ತಕಲು ಹಾಕಿ 10 ವರ್ಷದ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯನ್ನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಚಿಕ್ಕ ಮಕ್ಕಳೂ ಕೂಡ. ಅದಕ್ಕೆ ಆಯ್ತರಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತಂದು ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮರುಪ್ರಸಾರದಲ್ಲಿ ನೀವು ಆಲಿಸಬಹುದಾದ ಸಮಯ ಸಂಜೆ 6:55.
4: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: 7:24:47 ಇನ್ನೀಗ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳುವಂತಹ ಸಮಯ.
1: ಕುರಿಗಳು ಸಾರ್, ಕುರಿಗಳು

ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ ಹಾಗೆ ಮೈಸೂರು ಅನಂತಸ್ವಾಮಿಯವರು ಹಾಡಿದಂತಹ ಒಂದು ಪ್ರಸಿದ್ಧವಾದ ಕನ್ನಡ ಭಾವಗೀತೆಯನ್ನು ನೀವು ಕೇಳಿದ್ರಿ. ಕುರಿಗಳು ಅಂತ ಹೇಳಿದ್ರೆ ಏನೋ, ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಸಂಚರಿಸುವಂತಹ ಪ್ರಾಣಿಗಳಿವು. ಆದರೆ ನಮ್ಮ ಕವಿಗಳು ಇಲ್ಲಿ ಇತರರನ್ನು ಅನುಕರಿಸೋದು, ಸ್ವಂತ ವಿವೇಚನೆಯನ್ನು ಬಳಸದೆ ಗುಂಪಿನೊಂದಿಗೆ ಸಾಗೋದು, ತಪ್ಪುಗಳನ್ನು ಕಂಡರೂ ಕೂಡ ಮೌನವಾಗಿ ಇದ್ಬಿಡೋದು, ಅಯ್ಯೋ ನಮ್ಗೆ ಯಾಕಪ್ಪ ಅವರೇನಾರು ಅಂದ್ಕೊಳ್ತಾರೆ ಅಥವಾ ಕೇಳೋದು ಹೇಗೆ ಅನ್ನುವಂತಹ ಧೈರ್ಯ ಇಲ್ಲದೆ ಇರೋರು, ಇಂತಹ ಪ್ರವೃತ್ತಿಗಳನ್ನು ವ್ಯಂಗ್ಯದ ಮೂಲಕ ಈ ಹಾಡಿನಲ್ಲಿ ನಮಗೆ ತೆರೆದಿಟ್ಟಿದ್ದಾರೆ. ಕುರಿಗಳು ಸಾರ್ ಕುರಿಗಳು ಒಂದು ಪ್ರಸಿದ್ಧವಾದಂತಹ ಭಾವಗೀತೆಯನ್ನು ನೀವು ಆಲಿಸಿದ್ರಿ. ಮುಂದಿನ ಭಾವಗೀತೆ ಮೂಡಿ ಬರ್ತಾ ಇದೆ. ಐಶ್ವರ್ಯ ಸುಧೀಂದ್ರ ಅವರ ಧ್ವನಿಯಲ್ಲಿ, ಬಾಗೂರು ಮಾರ್ಕಂಡೇಯ ಅವರ ರಚನೆ ಇದು, ಉಪಾಸನಾ ಮೋಹನ್ ಅವರ ಸ್ವರ ಕಲ್ಪನೆ ಇದೆ.

0: ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ ಶುಭೋದಯ ಕರ್ನಾಟಕದಲ್ಲಿ. ಸಮಯ 7:35 ನಾವು ಸಮೀಪಿಸಿಬಿಟ್ಟಿದ್ವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾ, ಕಿಡಂಬಿ ಶ್ರೀಕಾಂತ್ ಎರಡನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚೀನಾ, ಜಪಾನ್, ಮಂಗೋಲಿಯಾ, ನೇಪಾಳ ಮತ್ತು ಇರಾನ್ ಸೇರಿದಂತೆ ಇತರ ದೇಶಗಳ ಪ್ರತಿನಿಧಿಗಳು ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆ ಮತ್ತು ನಾಗರಿಕತೆಯ ವಿನಿಮಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ದೂರವಾಣಿ ಮೂಲಕ ಫಲಪ್ರದ ಮಾತುಕತೆ ನಡೆಸಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಸಮ್ಮತಿಸಿದ್ದಾರೆ. ವ್ಯಾಪಾರ, ಇಂಧನ, ತಂತ್ರಜ್ಞಾನ, ಭದ್ರತೆ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸಲು ಒಮ್ಮತ ವ್ಯಕ್ತಪಡಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ಒಟ್ಟಾಗಿ ಹೆಚ್ಚು ಸ್ಥಿರ ಹಾಗೂ ಸಮೃದ್ಧ ಜಾಗತಿಕ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ 2 ಅಧಿಕೃತ ಭೇಟಿಗಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಅವರು ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರ ಕುರಿತು ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆಯು ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ನಿನ್ನೆ ಮುಕ್ತಾಯಗೊಂಡಿತು. ಈ ಘೋಷಣೆಯಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳು ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದದ ಎಲ್ಲಾ ರೂಪಗಳು ಹಾಗೂ ಅಭಿವ್ಯಕ್ತಿಗಳನ್ನು ಬಲವಾಗಿ ಖಂಡಿಸಿವೆ. ವಿಶ್ವಸಂಸ್ಥೆಯ ನಾಗರಿಕ ಸಂಹಿತೆ ಮತ್ತು ಅಂತಾರಾಷ್ಟೀಯ ಕಾನೂನಿಗೆ ಅನುಗುಣವಾಗಿ ಭಯೋತ್ಪಾದನೆ ಹಾಗೂ ಅದಕ್ಕೆ ಪೂರಕವಾದ ಹಿಂಸಾತ್ಮಕ ಉಗ್ರವಾದವನ್ನು ತಡೆಗಟ್ಟಲು, ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಸಮಗ್ರ ಹಾಗೂ ನಿರಂತರ ರೀತಿಯಲ್ಲಿ ಶ್ರಮಿಸುವ ತಮ್ಮ ದೃಢ ನಿಶ್ಚಯವನ್ನು ಈ ರಾಷ್ಟಗಳು ಪುನರುಚ್ಚರಿಸಿವೆ. ಸಂಪರ್ಕಿತ, ಸುರಕ್ಷಿತ, ಸ್ಥಿತಿಸ್ಥಾಪಕ, ಅಭಿವೃದ್ಧಿ ಹೊಂದಿದ ಮತ್ತು ಸಮೃದ್ಧ ಬಿಮ್ಸ್ಟೆಕ್ ಪ್ರದೇಶವನ್ನು ಸಾಕಾರಗೊಳಿಸಲು ಈ ಸಂಘಟನೆಯ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸಲು ಬದ್ಧರಾಗಿರುವುದಾಗಿ ತಿಳಿಸಿವೆ. ಮಾನವ ಕಳ್ಳಸಾಗಣೆ, ಮಾದಕ ವಸ್ತುಗಳು, ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆ ಕ್ಷೇತ್ರಗಳಲ್ಲಿ ಅಂತಿಮಗೊಳಿಸಲಾದ ಕ್ರಿಯಾ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹಾಗೂ ಭಯೋತ್ಪಾದನೆ ವಿರುದ್ಧದ ಕ್ರಮಗಳಿಗೆ ಸಹಕಾರ ಕುರಿತ ಉಪ ಗುಂಪು ಸಿದ್ಧಪಡಿಸಲಿರುವ ಕ್ರಿಯಾ ಯೋಜನೆ ಅಂತಿಮಗೊಳಿಸಲು ದೆಹಲಿ ಘೋಷಣೆ ಕರೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಾಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ರಘುಪುರ್ ದಿಯಾರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 13 ಮಂದಿ ಮೃತಪಟ್ಟಿದ್ದು 6 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ವೈಶಾಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವರ್ಷಾ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಅಪ್ರಾಪ್ತರಾಗಿದ್ದು ಇವರು ಔತಣಕೂಟವೊಂದರಲ್ಲಿ ಭಾಗವಹಿಸಲು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ದೋಣಿಯಲ್ಲಿ ಸುಮಾರು 15-20 ಮಂದಿ ಇದ್ದರು. ಗಾಯಗೊಂಡ ಇತರ 7 ಮಂದಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಘೋಷಿಸಿದ್ದಾರೆ. ಘಟನೆ ಕುರಿತು ದುಃಖ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಮತ್ತು ಪ್ರಸ್ತುತ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಉಭಯ ದೇಶಗಳ ವ್ಯಾಪಾರ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಪ್ರಕ್ರಿಯೆಯಲ್ಲಿ ಎರಡೂ ರಾಷ್ಟಗಳು ಸಾಕಷ್ಟು ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026 ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಕಠಿಣ ಹೋರಾಟದ ನಂತರ ಜಯಗಳಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ತನ್ವೀರ್ ರೋಚಕ 3 ಸೆಟ್ಗಳ ಪಂದ್ಯದಲ್ಲಿ ಜಪಾನ್ನ ನಾತ್ಸುಕಿ ನಿದಾರಾ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ಅವರು ಮುಂದಿನ ಪಂದ್ಯದಲ್ಲಿ ಜರ್ಮನಿಯ ಆಟಗಾರ್ತಿ ಇವೋನ್ ಲೀ ಅವರನ್ನು ಎದುರಿಸಲಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಫ್ರಾನ್ಸ್ನ ಆಟಗಾರ ಅರ್ನಾಡ್ ಮೆಕ್ಲೆ ಅವರನ್ನು 2-0 ಅಂತರದಿಂದ ಸೋಲಿಸಿದರು. 16ರ ಘಟ್ಟದ ಪಂದ್ಯದಲ್ಲಿ ಅವರು ಫ್ರಾನ್ಸ್ನ ಮತ್ತೊಬ್ಬ ಆಟಗಾರ ಅಲೆಕ್ಸ್ ಲಾನಿಯರ್ ಅವರನ್ನು ಎದುರಿಸಲಿದ್ದಾರೆ. ಪ್ರಶಸ್ತಿ ನಿರೀಕ್ಷೆಗಳನ್ನು ಹೊತ್ತಿದ್ದ ಭಾರತದ ಪಿವಿ ಸಿಂಧು ಮತ್ತು ಲಕ್ಷ್ಯ ಸೇನ್ ಮೊದಲ ಸುತ್ತಿನಲ್ಲೇ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಭಾರತದ ಡಬಲ್ಸ್ ಅಭಿಯಾನವು ಇಂದು ಆರಂಭವಾಗಲಿದ್ದು, ಪುರುಷರ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಕಣಕ್ಕೆ ಇಳಿಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ತನ್ವಿ ಶರ್ಮಾ ಕಿಡಂಬಿ ಶ್ರೀಕಾಂತ್ ಎರಡನೇ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಸರಿಯಾಗಿ 7:45:20. ಇನ್ನೀಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಸ್ನೇಹಿತರೆ, ಆಯುಷ್ವಾಣಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಬೆವರು ಮತ್ತು ಹೋಮಿಯೋಪತಿ ಚಿಕಿತ್ಸೆ. ಬೆವರುವುದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ. ಬೆವರು ದೇಹದಲ್ಲಿ ಹೆಚ್ಚಾದ ಉಷ್ಣಾಂಶವನ್ನು ಹೊರಹಾಕಿ ದೇಹವನ್ನು ತಂಪಾಗಿಸುತ್ತದೆ. ಆರೋಗ್ಯವಂತ ಮನುಷ್ಯ ದಿನಕ್ಕೆ ಸುಮಾರು 1-2 ಲೀಟರ್ ಬೆವರನ್ನು ಚರ್ಮದ ಮೂಲಕ ಹೊರಹಾಕುತ್ತಾನೆ. 1 ಲೀಟರ್ ಬೆವರು ಸುಮಾರು 584 ಕಿಲೋ ಕ್ಯಾಲೊರಿಯಷ್ಟು ಉಷ್ಣಾಂಶವನ್ನು ಹೊರಹಾಕುತ್ತದೆ. ಬೆವರಿಗೆ ಕಾರಣ ಏನು ನೋಡೋಣ. ಜ್ವರ ಬಂದಾಗ ಬೆವರು ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿ ಬೆವರು ಹೆಚ್ಚಾಗುತ್ತದೆ. ಉದ್ವೇಗ, ಭಯ, ಆತಂಕ ಮತ್ತು ಮಾನಸಿಕ ಒತ್ತಡ. ಹೆಚ್ಚು ಬಿಸಿಯಾದ ಊಟ ಮಾಡುವುದರಿಂದಲೂ ಸಹ ಬೆವರು ಹೆಚ್ಚಾಗುತ್ತದೆ. ಹೆಚ್ಚು ಬಿಸಿ ನೀರಿನ ಸ್ನಾನ ಮಾಡಿದಾಗಲೂ ಸಹ ಬೆವರು ಹೆಚ್ಚಾಗುತ್ತೆ. ವ್ಯಾಯಾಮ, ಕ್ರೀಡೆ, ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಸಮಸ್ಯೆ, ಹೃದಯಾಘಾತ, ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆಯಾದಾಗ ಅತಿಯಾಗಿ ಬೆವರು ಕಾಣಿಸಿಕೊಳ್ಳುತ್ತದೆ. ಬೆವರು ಜಾಸ್ತಿಯಾದಾಗ ಕಂಕುಳು, ತೊಡೆ ಸಂಧಿಗಳಲ್ಲಿ ಗಜಕರ್ಣ ಅಂದರೆ ರಿಂಗ್ ವರ್ಮ್ ಅಂತ ಹೇಳ್ತೀವಿ, ಅದು ಸಹ ಕಾಣಿಸಿಕೊಳ್ಳುತ್ತೆ. ದೀರ್ಘಕಾಲ ಶೂ ಧರಿಸುವುದರಿಂದ ಕಾಲಿನ ಕೊನೆಯ ಬೆರಳು ಸಂದಿಯಲ್ಲಿ ಪೊರೆಯ ರೀತಿ ಫಂಗಸ್ ಉಂಟಾಗುತ್ತದೆ. ಬೆವರು ಹೆಚ್ಚಾದಾಗ ಮೂತ್ರಪಿಂಡದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉತ್ಪಾದನೆಯಾಗುವ ಸಾಧ್ಯತೆ ಹೆಚ್ಚು. ಇದನ್ನು ತಡೆಗಟ್ಟಲು ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಚಳಿಗಾಲದಲ್ಲಿ ಬೆವರು ಕಡಿಮೆಯಾಗುವುದರಿಂದ ಚರ್ಮ ಒಣಗಿ ಒರಟಾಗುತ್ತದೆ. ಅಂಗೈ ಅಂದರೆ ಹಸ್ತ, ಪಾದಗಳು ಒಡೆದು ಸೀಳುತ್ತದೆ. ರಕ್ತಸ್ರಾವ ಉಂಟಾಗುತ್ತದೆ. ಅದಕ್ಕೆ ಬಾಹ್ಯಲೇಪನವಾಗಿ ಹೋಮಿಯೋಪತಿಯಲ್ಲಿ ಪೆಟ್ರೋಲಿಯಂ ಆಯಿಂಟ್ಮೆಂಟ್, ಹೆಮಮೆಲಿಸ್ ಆಯಿಂಟ್ಮೆಂಟ್, ಕ್ಯಾಲೆಂಡಲ್ ಆಯಿಂಟ್ಮೆಂಟ್ಗಳನ್ನು ಸಹ ವೈದ್ಯರ ಸಲಹೆಯ ಮೇರೆಗೆ ಉಪಯೋಗಿಸಬಹುದು. ಬೆವರಿಂದ ಏನು ತೊಂದರೆ ಆಗುತ್ತೆ ನೋಡೋಣ. ಬೆವರು ಸಾಲೆ ಅಂತೀವಿ ಅಂದರೆ ಸ್ವೆಟ್ ರ್ಯಾಶ್. ಜ್ವರ ಬಂದಾಗ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ಬೆವರು ಕೋಶದಲ್ಲಿ ಬೆವರು ಕಟ್ಟಿಕೊಂಡು ಹಣೆ, ಕುತ್ತಿಗೆ, ಕಂಕುಳು, ತೊಡೆ, ಬೆನ್ನಿನಲ್ಲಿ ಉರಿ ಮತ್ತು ನವೆಯಿಂದ ಕೂಡಿದ ಸಣ್ಣ ಬೆವರು ತುಂಬಿದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತದೆ. ಇದು ಹೆಚ್ಚಾದಲ್ಲಿ ಕೀವು ತುಂಬಿದ ಗುಳ್ಳೆಗಳು, ಗಂಟುಗಳು ಕಾಣಿಸಿಕೊಳ್ಳುತ್ತದೆ. ಹಣೆಯ ಮೇಲೆ ಬೆವರು ಸಲೆಯನ್ನು ಉಜ್ಜಿ ಸ್ನಾನ ಮಾಡುವುದರಿಂದ ಬೆವರನ್ನ ಬೆವರು ಗ್ರಂಥಿಗಳಿಂದ ಹೊರಹಾಕಬಹುದು. ಈ ಭಾಗದಲ್ಲಿ ಕ್ಯಾಲೆಂಡುಲಾ ಪೌಡರ್ ಅನ್ನು ಸಿಂಪಡಿಸುವುದರಿಂದ ಬೆವರಿನ ಉತ್ಪತ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕಡಿಮೆಯಾಗದಿದ್ದಲ್ಲಿ ತಜ್ಞ ಅರ್ಹ ಹೋಮಿಯೋಪತಿ ವೈದ್ಯರಿಂದ ಚಿಕಿತ್ಸೆ ಪಡೆಯಬೇಕು. ಬೆವರಿನ ವಾಸನೆ, ಸಾಮಾನ್ಯವಾಗಿ ಬೆವರಿಗೆ ಯಾವುದೇ ವಾಸನೆ ಅಂದರೆ ಸ್ಮೆಲ್ ಅಂತೀವಿ ಅಥವಾ ಓಡರ್ ಅಂತ ಹೇಳ್ತೀವಿ, ಯಾವುದೇ ವಾಸನೆ ಇರುವುದಿಲ್ಲ. ಬೆವರು ಗ್ರಂಥಿಗಳಿಂದ ಬೆವರು ಚರ್ಮದ ಮೇಲೆ ಬಂದಾಗ ಬೆವರು ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳಿಗೆ ಸೇರಿ ರಾಸಾಯನಿಕ ಕ್ರಿಯೆಗಳಿಗೊಳಗಾಗಿ ವಾಸನೆ ಬರುತ್ತದೆ. ಬೆವರಿನ ವಾಸನೆ ಸಮಸ್ಯೆ ಇರತಕ್ಕಂಥವರು ದಿನಕ್ಕೆ 2-3 ಬಾರಿ ಸೋಪಿನಿಂದ ಸ್ನಾನ ಮಾಡುವುದರಿಂದ ವಾಸನೆ ತಡೆಗಟ್ಟಬಹುದು. ಕ್ಯಾಲೆಂಡುಲಾ ಪೌಡರನ್ನು ಸಹ ಉಪಯೋಗಿಸಬಹುದು. ಆರೋಗ್ಯಕರವಾದ ಬೆವರಿನಿಂದ ಬಟ್ಟೆಗಳ ಮೇಲೆ ಯಾವುದೇ ಬಣ್ಣದ ಗುರುತುಗಳು ಮೂಡುವುದಿಲ್ಲ. ಆದರೆ ಬೆವರು ಬ್ಯಾಕ್ಟೀರಿಯಾಗಳೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆ ನಡೆದಾಗ ಹಳದಿ, ಕಂದು, ಕೆಂಪು, ನೀಲಿ ಬಣ್ಣದ ಕಲೆಗಳು ಮೂಡಬಹುದು. ತಡೆ ಮತ್ತು ಕಂಕುಳಲ್ಲಿ ಇದು ಸಾಮಾನ್ಯ. ಇದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಅಂಗೈ ಮತ್ತು ಅಂಗಾಲಿನಲ್ಲಿ ಬೆವರುವುದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಗಾಬರಿ, ಚಿಂತೆ, ಪರೀಕ್ಷೆ ಭಯ, ಎಕ್ಸಾಮಿನೇಷನ್ ಫಿಯರ್, ಇದರಿಂದ ಬೆವರು ಅಧಿಕವಾಗಿ ಕಂಡುಬರುತ್ತದೆ. ವೈದ್ಯರನ್ನು ಯಾವಾಗ ಸಂದರ್ಶಿಸಬೇಕು? ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಬೆವರುವುದು, ರಾತ್ರಿ ನಿದ್ದೆಯಲ್ಲಿ ಹೆಚ್ಚಾಗಿ ಬೆವರುವುದು, ಬೆವರಿನೊಂದಿಗೆ ತೂಕ ಕಡಿಮೆಯಾದಾಗ, ಹೃದಯ ಬಡಿತ ಹೆಚ್ಚಾದಾಗ, ಬೆವರಿನೊಂದಿಗೆ ಕೆಮ್ಮು ಹೆಚ್ಚಾದಾಗ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ. ಜಾಸ್ತಿ ಬೆವರತಕ್ಕಂಥವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗುತ್ತೆ. 1. ನಿತ್ಯ ಸೋಪಿನಿಂದ ಸ್ನಾನ ಮಾಡಿ ಚರ್ಮವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಸಾಕಷ್ಟು ನೀರು ಕುಡಿಬೇಕು. ತಾಜಾ ಹಣ್ಣು, ಹಸಿರು ತರಕಾರಿ, ಸೊಪ್ಪು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಇದಕ್ಕೆ ಕೆಲವೊಂದು ಹೋಮಿಯೋಪತಿ ಔಷಧಿಗಳು ಯಾವುದು ಉಪಯೋಗಿಸ್ತೀವಿ ಅಂತಂದರೆ ಕ್ಯಾಲ್ಕೇರಿಯಕಾರ್, ಸೈಲೀಷಿಯಾ, ಮ್ಯಾಗ್ಮೂರ್, ವೆರಾಟ್ರಮಾಲ್, ಮ್ಯಾಕ್ಕಾರ್, ಕೋನಿಯಂ, ಮರ್ಕ್ಯೂರಿಯಸ್, ಪೆಟ್ರೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನು ಉಪಯೋಗಿಸುತ್ತೇವೆ. ಸಾಮಾನ್ಯವಾಗಿ ಹೋಮಿಯೋಪತಿ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ವ್ಯಕ್ತಿಗತವಾಗಿ ನಾವು ಚಿಕಿತ್ಸೆ ನೀಡೋದ್ರಿಂದ ಪ್ರಿಸ್ಕ್ರಿಪ್ಷನ್ ಕೊಡೋದು ಕಷ್ಟ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕೈನಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಕಾಲ್ನಲ್ಲಿ ಬೆವರಿದಾಗ ಔಷಧಿ ಚೇಂಜ್ ಆಗುತ್ತೆ, ಮುಖದಲ್ಲಿ ಬೆವರು ಬಂದರೆ ಔಷಧಿ ಚೇಂಜ್ ಆಗುತ್ತೆ, ಕಂಕುಳಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಹಾಗೆ ಬೆವರಿನ ವಾಸನೆಗಳೇನಾರು ಇದ್ರೆ ಔಷಧಿ ಚೇಂಜ್ ಆಗುತ್ತೆ.

0: ಅಂಬಿಕಾತನಯ ದತ್ತರ ಈ ಒಂದು ರಚನೆಯೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಸಂದೇಶಗಳನ್ನು ಕಳಿಸಿದ್ದೀರಿ. ಎಲ್ಲರ ಸಂದೇಶಗಳನ್ನು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನೋಡಲಾಗುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆಯು ದೆಹಲಿ ಘೋಷಣೆಯ ಅಂಗೀಕಾರದೊಂದಿಗೆ ನಿನ್ನೆ ಮುಕ್ತಾಯಗೊಂಡಿತು. ಈ ಘೋಷಣೆಯಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳು ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದದ ಎಲ್ಲಾ ರೂಪಗಳು ಹಾಗೂ ಅಭಿವ್ಯಕ್ತಿಗಳನ್ನು ಬಲವಾಗಿ ಖಂಡಿಸಲಾಯಿತು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಿನ್ನೆ ನವದೆಹಲಿಯಲ್ಲಿ ಚೆಕ್ ಗಣರಾಜ್ಯದ ಉಪಪ್ರಧಾನಮಂತ್ರಿ ಹಾಗೂ ಕೈಗಾರಿಕೆ ಮತ್ತು ವ್ಯಾಪಾರ ಸಚಿವ ಕರೆಲ್ ಹೌಲಿಸೆಕ್ ಅವರನ್ನು ಭೇಟಿಯಾದರು. ಭಾರತ ಯುರೋಪ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಮೂಲಕ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಸಹಯೋಗದ ಪಾತ್ರವನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಮತ್ತು ಪ್ರಸ್ತುತ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೂ ಮುನ್ನ ಅವರು ವಿಧಾನಸೌಧದಲ್ಲಿ ಚೆಕ್ ಗಣರಾಜ್ಯದ ಉಪಪ್ರಧಾನಮಂತ್ರಿ ಕರೆಲ್ ಹೌಲಿಸೆಕ್ ಅವರನ್ನು ಭೇಟಿಯಾಗಲಿದ್ದಾರೆ. ಬಿಹಾರದ ವೈಶಾಲಿ ಜಿಲ್ಲೆಯ ರಘುಪುರ್ ದಿಯಾರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 13 ಮಂದಿ ಮೃತಪಟ್ಟಿದ್ದು 6 ಮಂದಿಯನ್ನು ರಕ್ಷಿಸಲಾಗಿದೆ. ಈ ಘಟನೆ ಕುರಿತು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026ರ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಕಠಿಣ ಹೋರಾಟದ ನಂತರ ಜಯಗಳಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಅಕ್ಕ ಒಂದ್ ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ. ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಸುಮಧುರ ಭಾವವನ್ನ ಮನದಲ್ಲಿ ಮೂಡಿಸುವಂತಹ ಹಾಗೆ ಜಗತ್ತಿನೆಲ್ಲೆಡೆಯ ವಿಷಯಗಳನ್ನ ನಿಮ್ಮ ಮನೆ ಮನೆಗಳಿಗೆ ಮುಟ್ಟಿಸುವಂತಹ ಮನರಂಜನೆ ಹಾಗೂ ಮಾಹಿತಿ ಎರಡೂ ಇರುವಂತಹ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶ ವಾಣಿ ಕನ್ನಡವನ್ನು ನೀವು ಟ್ಯೂನ್ ಮಾಡಿದಿರಿ. 8:04:22 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಭಾಗಕ್ಕೆ ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತವನ್ನು ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಮೋಹನ್ ಹಾಗೂ ಸ್ನಿಗ್ಧ ಚಂದ್ರ ಅವರ ಎನರ್ಜೆಟಿಕ್ ಧ್ವನಿಗಳಲ್ಲಿ ಕೋಟಿಗೊಬ್ಬಾಟು ಉಚಿತದ ಹಾಡನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಮಾನ್ ಡಿ ಅವರ ಸಂಗೀತ ಈ ಹಾಡಿಗಿತ್ತು. ಕೇಳ್ತಾ ಇದ್ರಿ ಶುಭೋದಯ ಕರ್ನಾಟಕ. ಈಗೊಂದು ಮಧುರವಾದ ಗೀತೆ ಮೂಡಿ ಬರುತ್ತೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ಟರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ. ಇದು ಕೋಟಿಗೊಬ್ಬ 3 ಚಿತ್ರದ ಹಾಡು.

ಇಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮಸ್ತೆ, ನಾನು ಹರಿಕಾ ಮಂಜುನಾಥ್. ಹೆಣ್ಣು ಮಕ್ಕಳು ಓದಿದ್ರೆ, ಹೆಣ್ಣು ಮಕ್ಕಳು ಎಜುಕೇಟ್ ಆದ್ರೆ ಕೇವಲ ಒಂದು ಮನೆ ಅಲ್ಲ, ತಾವು ಇರುವಂತ ಮನೆ ಮುಂದೆ ತಾವು ಹೋಗುವಂತ ಮನೆ ಎರಡು ಮನೆಗಳನ್ನ ಸುಧಾರಿಸ್ತಾರೆ, ಎರಡು ಮನೆಗಳನ್ನ ಎಜುಕೇಟ್ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳು ಎಜುಕೇಟ್ ಆಗಬೇಕಾಗಿದೆ ಅಂತ ಹೇಳೋದು. ದಯವಿಟ್ಟು

0: ಹೆಣ್ಣು ಮಕ್ಕಳನ್ನ ಎಜುಕೇಶನ್ಇಂದ ವಂಚಿತರನ್ನಾಗಿ ಮಾಡಬೇಡಿ, ಅವರನ್ನ ಕರ್ಕೊಂಡು ಓದಿಸಿ. ಅದಕ್ಕೆ ನಿಮಗೆ ನಾನೇ ಉದಾಹರಣೆ ಆಗಬಹುದೇನೋ ಅಂತ ಭಾವಿಸ್ತೀನಿ.
1: ನಮಸ್ಕಾರ, ನಾನು ಕಲಾವಿದೆ ಶೋಭಾ ರಾಘವೇಂದ್ರ. ಮಗ ಹುಟ್ಟದ ಅಂದ್ರೆ ಅಷ್ಟು ಸಂಭ್ರಮ ಪಡ್ತಿರಲ್ಲ, ಮಗಳಾಗಿ ಯಾಕೆ ಬೇಡ ನಿಮಗೆ? ಬೇಡ ರೀ, ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜನ ಉಳಿಸಿ. ಹುಟ್ಟೋ ಮಗು ಯಾವ್ದಾದ್ರೆ ಏನಂತೆ, ಗಂಡು ಮಾಡೋ ಕೆಲಸಗಳನ್ನೆಲ್ಲ ಈಗ ಹೆಣ್ಣು ಮಾಡೇ ಮಾಡ್ತಾಳೆ. ಏನ್ರಲ್ಲಿ ಕಡಿಮೆ ಆಗಿದ್ದಾಳೆ ಹೇಳಿ ಹೆಣ್ಣು? ಗಂಡು ಎಷ್ಟು ಮುಖ್ಯನೋ ಹೆಣ್ಣು ಅಷ್ಟೇ ಮುಖ್ಯ. ಇದನ್ನ ತಿಳ್ಕೊಂಡು ಜನಗಳು ಮುಂದುವರಿಬೇಕು. ಅದು ಬಿಟ್ಟು ಅದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಇಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು.
2: ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 8:32:13. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ದಿನ ಯಾವ್ಯಾವೆಲ್ಲ ವಿಶೇಷತೆಗಳು ಇದೆ ತಿಳ್ಕೊಳ್ತಾ ಚಿತ್ರಗೀತೆಗಳೊಂದಿಗೆ ಸಾಗೋಣ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಚಿತ್ರ ಹಾಗೂ ರಾಜೇಶ್ ಅವರ ಧ್ವನಿಗಳಲ್ಲಿ ನೀವೀಗ ಕೇಳಿದ್ದು ಹಗಲು ವೇಷ ಚಿತ್ರದ ಹಾಡು. ಬರಗೂರು ರಾಮಚಂದ್ರಪ್ಪ ಅವರ ರಚನೆಗೆ ಹಂಸಲೇಖ ಅವರ ಸ್ವರ ಸಂಯೋಜನೆ ಇತ್ತು.

ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೇವೆ. ದಿನ ಏನೇನೆಲ್ಲ ವಿಶೇಷತೆಗಳು ಇದೆ ಅಂತ ಹೇಳಿ ನೋಡಿದಾಗ ಕೆಲವೊಂದು ರಾಷ್ಟ್ರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಮೆರಿಕೆಯಲ್ಲಿ ರಾಷ್ಟ್ರೀಯ ಸಿಹಿ ತಿಂಡಿ ದಿನ ಅಂತ ಹೇಳಿ ಆಚರಿಸ್ತಾರಂತೆ. ಈ ಎಲ್ಲ ಆಚರಣೆಗಳು ಮನರಂಜನೆಗಾಗಿ ಫನ್ ಅಂತ ಹೇಳಿ ಹೇಳ್ತಾರಲ್ಲ, ಹಾಗಾಗಿ ಫನ್ ಡೇಗಳು ಅಂತಲೇ ಹೇಳಿ ಆಚರಿಸುವಂಥದ್ದು. ಆ ರೀತಿಯ ಮೋಜಿನ ಮನರಂಜನಾ ದಿನವಾಗಿ ಈ ದಿನ ಅಕ್ಟೋಬರ್ 14 ರಾಷ್ಟ್ರೀಯ ಸಿಹಿ ತಿಂಡಿ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರಂತೆ. ಹಾಗೆ ನ್ಯಾಷನಲ್ ಸ್ಟಾಪ್ ಬುಲ್ಲಿಯಿಂಗ್ ಡೇ ಅಂತ ಕೂಡ ಹೇಳಿ ಆಚರಣೆ ಮಾಡ್ತಾರಂತೆ. ಇದು ತುಂಬಾ ಮುಖ್ಯ ಅಂತ ಹೇಳಿ ಅನಿಸತ್ತೆ. ಯಾಕಂತ ಹೇಳಿದ್ರೆ ವಿನಾಕಾರಣ ಸುಮ್ಮನೆ ಹೆದರ್ಸೋದು, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಇದು ತುಂಬ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಬಾರಿ ಈ ರೀತಿ ಬುಲ್ಲಿಯಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಕಾಲೆಳೆಯೋದು, ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಹೆದರಿಸೋದು, ಈ ರೀತಿ ಮಾಡಿದಾಗ ಕೆಲವೊಂದು ಸೂಕ್ಷ್ಮ ಮನಸ್ಸಿನ ಮಕ್ಕಳು ಆತ್ಮಹತ್ಯೆಯಂತ ಒಂದು ಡಿಸಿಷನ್ ತಗೊಳ್ಳೋದು ಕೂಡ ನಾವು ಕೇಳಿದ್ದೀವಿ. ಹಾಗಾಗಿ ಸ್ಟಾಪ್ ಬುಲ್ಲಿಯಿಂಗ್ ಡೇ, ಹೌದು, ಇತರರನ್ನು ಪ್ರೀತಿಯಿಂದ ಗೌರವದಿಂದ ಹಾಗೆ ಅವರ ಮನಸ್ಸನ್ನು ಅರಿತು ನಡೆಯುವಂತಹ ಕೆಲಸ ಆಗಬೇಕು. ಅದನ್ನು ಬಿಟ್ಟು ಸುಮ್ಮನೆ ತಮಾಷೆಗಾಗಿ ಮಾಡುವಂತಹ ಈ ಬೆದರಿಕೆ ಏನಿದೆ ಅದು ಯಾವುದೋ ಒಂದು ಮಟ್ಟಕ್ಕೆ ಹೋಗಬಹುದು. ಹಾಗಾಗಿ ಈ ದಿನದ ಆಚರಣೆ ನಿಜಕ್ಕೂ ಬಹಳನೆ ಸೂಕ್ತ ಅಂತ ಹೇಳಿ ಅನಿಸುವಂಥದ್ದು. ಈ ದಿನ ಅಕ್ಟೋಬರ್ 14 ನ್ಯಾಷನಲ್ ಸ್ಟಾಪ್ ಬುಲ್ಲಿಯಿಂಗ್ ಡೇ ಅಂತ ಕೂಡ ಆಚರಣೆಯನ್ನು ಮಾಡ್ತಾರೆ.

ಪ್ರೀತ್ಸಿ ಚಿತ್ರದ ಹಾಡು ಮೂಡಿ ಬಂತು ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ವಿಶೇಷತೆಗಳೊಂದಿಗೆ ಹಾಡುಗಳೊಂದಿಗೆ ಸಾಗ್ತಾ ಇದೆ ಶುಭೋದಯ ಕರ್ನಾಟಕದ ನಮ್ಮ ಈ ಹೊತ್ತಿನ ಪಯಣ. ಇನ್ನು ಯಾವ್ಯಾವ ವಿಶೇಷತೆಗಳು ಈ ದಿನ ಅಕ್ಟೋಬರ್ 14ನೇ ತಾರೀಕು ಇದೆ ಅಂತ ಹೇಳಿದ್ರೆ, ಒಂದು ಮುಖ್ಯವಾದಂತಹ ವಿಷಯ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ

ಮಾಡಿದಂತಹ ದಿನ ಇದು. ಆ ಸ್ಮರಣಾರ್ಥ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. 1956 ಅಕ್ಟೋಬರ್ 14 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾಭೂಮಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಇವರೊಂದಿಗೆ ಅನೇಕ ನೂರಾರು ಜನ ಅನುಯಾಯಿಗಳು ಸಹ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಸಮಾನತೆ, ಸ್ವಾಭಿಮಾನ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತೆ ಈ ಒಂದು ಐತಿಹಾಸಿಕ ಘಟನೆ. ಈ ದಿನ 14 ಅಕ್ಟೋಬರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರವನ್ನು ಮಾಡಿದಂತಹ ದಿನ.

ದೊಡ್ಡರಂಗೇಗೌಡ ಅವರ ರಚನೆಯಿದ್ದ, ಅಶ್ವಥ್ ವೈದಿಯವರ ಸಂಗೀತ ಸಂಯೋಜನೆ ಇದ್ದಂತಹ ಆಲೆ ಮನೆ ಚಿತ್ರದ ಗೀತೆ ಮೂಡಿಬಂತು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಆಗಿದೆ 8:49:49. ಇನ್ನು ಬೆಳಗ್ಗೆ ಭಾವಗೀತೆಗಳನ್ನು ಕೇಳುವಾಗ ಕುಂಟೆ ಬಿಲ್ಲೆ ಆಟದ ನೆನಪನ್ನು ನಾವು ಮಾಡಿಕೊಂಡ್ವಿ ಅಲ್ವಾ. ಖಂಡಿತವಾಗಿಯೂ ಆ ಹಾಡು ಕೇಳಿದಾಗ ಎಲ್ಲರ ಮನಸ್ಸಿನಲ್ಲೂ, ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಕಳು, ಆ ಒಂದು ಆಟವನ್ನು ಆಡುವಂಥದ್ದು, ಆ ಒಂದು ನೆನಪು ಹಾಗೆ ಬಂದು ಹೋಗಿರುತ್ತೆ. ಈಗ ಮತ್ತೊಂದು ಆಟವನ್ನು, ಬಾಲ್ಯದ ಆಟವನ್ನು ನೆನಪಿಸಿಕೊಳ್ಳುವಂತಹ ಸಮಯ. ಯಾಕೆ ಅಂತ ಹೇಳಿದ್ರೆ, ಇದಿನ 14th October ಈ ಒಂದು ಆಟದ ಒಂದು ಸ್ಮರಣೆಯನ್ನು ಮಾಡ್ತಾ ದಿನವನ್ನು ಆಚರಣೆ ಮಾಡಲಾಗುತ್ತೆ.

ಅಂತ ಒಂದು ಚಂದದ ಆಟ ಬುಗುರಿ. ಕೈಯಲ್ಲಿ ಒಂದು ದಾರವನ್ನು ಹಿಡ್ಕೊಂಡು ಆನಂತರ ಅದನ್ನು ಬುಗುರಿಗೆ ಸುತ್ತಿ ಆ ಒಂದು ಸ್ಪೀಡಲ್ಲಿ ಎಸೆದಾಗ ಆ ಬುಗುರಿ ಗಿರ ಗಿರ ಗಿರ ಗಿರ ಅಂತ ಹೇಳಿ ತಿರುಗುವಂಥದ್ದು. ಹಾಗೆ ಇನ್ನು ದಾರ್ಶನಿಕರು ತತ್ವ ಪದಗಾರರು ಕೂಡ ಈ ಬುಗುರಿನ ಒಂದು ತತ್ವವನ್ನು ಬುಗುರಿಯಲ್ಲಿ ಈ ಜೀವನದ ಒಂದು ತತ್ವ ಇರೋದನ್ನು ಕೂಡ ಅನೇಕ ನಮ್ಮ ಹಿರಿಯರು ಹಾಗೆ ವಚನಕಾರರಿರಬಹುದು ತತ್ವ ಪದಕಾರರಿರಬಹುದು ಎಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಒಂದು ಬುಗುರಿಯ ಅಂತಾರಾಷ್ಟ್ರೀಯ ಬುಗುರಿ ದಿನ ಈ ದಿನ. ಬುಗುರಿ ಆಟ ನೀವೆಲ್ಲರೂ ಕೂಡ ಆಡಿದ್ದೀರಾ, ಹಾಗೆಯೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಅವರೂ ಕೂಡ ಈ ಆಟವನ್ನು ಆಡೋದಕ್ಕೆ ಅವರಿಗೆ ಪ್ರೇರೇಪಣೆಯನ್ನು ನೀಡಿ ಅವರಿಗಾಗಿ ಚಂದದ ಬುಗುರಿಯನ್ನು ಗಿಫ್ಟಾಗಿ ಈ ದಿನ ಕೊಡಿ ಅಂತ ಹೇಳ್ತಾ ಈಗ ಬುಗುರಿಯ ಒಂದು ಗೀತೆ ಮುಡಿ ಬರ್ತಾ ಇದೆ. ಚಿಕ್ಕ ಯಜಮಾನರು ಚಿತ್ರದಿಂದ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರು ಗೀತೆಯನ್ನು ಬರೆದು ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ.

ಕನ್ನಡ ಚಿತ್ರರಂಗದಲ್ಲಿ ನಟನೆಯಿಂದ ತನ್ನದೇ ಛಾಪನ್ನು ಮೂಡಿಸಿದಂತಹ ಪ್ರಬುದ್ಧ ನಟ ಅಂತ ಹೇಳಿದ್ರೆ ನಟ ಲೋಕೇಶ್ ಅವರು. ಭೂತಯ್ಯನ ಮಗ ಅಯ್ಯುವಾಗಿ ಪರಸಂಗದ ಗೆಂಡೆ ತಿಮ್ಮನಾಗಿ ನಮ್ಮ ಕನ್ನಡ ಸಿನಿರಸಿಕರ ಮನಸ್ಸಿನಲ್ಲಿ ಸದಾ ಹಸಿರಾಗಿ ಉಳಿದಂಥವರು. ಇಂತಹ ಪ್ರಬುದ್ಧ ನಟ ನಮ್ಮನ್ನು ಅಗಲಿದ್ದು ಇದೇ ದಿನ ಅಕ್ಟೋಬರ್ 14ನೇ ತಾರೀಖು. ಈ ದಿನ ನಟ ಲೋಕೇಶ್ ಅವರ ಸ್ಮರಣೆಯ ದಿನ.

ನಟ ಲೋಕೇಶ್ ಅವರ ಅಭಿನಯ ಇದ್ದಂತಹ ಅರ್ಚನಾ ಚಿತ್ರದ ಈ ಒಂದು ಗೀತೆ ಮೂಡಿಬಂತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ದೊಡ್ಡ ರಂಗೇಗೌಡರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇತ್ತು.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಸಮಯ ಆಗಿದೆ 9:03:09. ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನೀಗ ಮೂಡಿ ಬರುತ್ತೆ ಕಾರ್ಯಕ್ರಮ ಇಂದಿನ ವಿಶೇಷ. ನಿಮ್ಮ ಜೊತೆಯಾಗಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯರೇ, ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು. ದಸರಾ ಅಂದ ಕೂಡ್ಲೇ ಮಧುವಣಗಿತ್ತಿಯ ಹಾಗೆ ಸಿಂಗಾರಗೊಂಡ್ಬಿಡತ್ತೆ ನಮ್ಮ ಮೈಸೂರು ನಗರ, ಅರಮನೆಗಳ ನಗರ ಮೈಸೂರು. ದಸರೆಯ ಸೊಬಗು ಜಗತ್ತಿನ ವಿವಿಧೆಡೆಯಿಂದ ಆಸಕ್ತರನ್ನೆಲ್ಲ ಕೈಬೀಸಿ ತನ್ನತ್ತ ಕರೆಯುತ್ತೆ. ಇಲ್ಲಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಹಾಗೆ ಕ್ರೀಡೆ, ಮನರಂಜನೆ ಎಲ್ಲ ಕಾರ್ಯಕ್ರಮಗಳು ಕೂಡ ಭರ್ಜರಿಯಾಗಿ ಆಯೋಜನೆಗೊಂಡಿರುತ್ತೆ. ಪ್ರತಿದಿನವೂ ಕೂಡ ನಡೀತಾ ಇರುತ್ತೆ. ಎಲ್ಲವೂ ಇದ್ದರೂ ಎಲ್ಲವನ್ನು ಜನ ನೋಡ್ತಾ ಇದ್ರು, ಹಾಗೆ ಕಣ್ಣಿಗೆ ಹಬ್ಬವನ್ನು ನೀಡುವಂತಹ ಒಂದು ದೀಪಾಲಂಕಾರ ಎಲ್ಲವೂ ಕೂಡ ಇರುತ್ತೆ. ಆದರೆ ಎಲ್ಲರ ಮನಸ್ಸು ಕೂಡ ಒಂದು ಕಡೆ ನೆಟ್ಟಿರುತ್ತೆ. ಆ ಒಂದು ದಿನಕ್ಕಾಗಿ, ಆ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕಾತರದಿಂದ ಎದುರು ನೋಡ್ತಾ ಇರ್ತಾರೆ. ಆ ಒಂದು ದಿನ ಯಾವುದು? ಹೌದು, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಜಂಬೂ ಸವಾರಿ ನಡೆಯುವಂತಹ ದಿನ. ಚಿನ್ನದ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ದೇವಿ ವಿರಾಜಮಾನಳಾಗಿ ಮೈಸೂರು ನಗರದ ಮುಖ್ಯ ರಸ್ತೆಗಳಲ್ಲಿ ಸಾಗುವಂತಹ ಪರಿ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಆ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯುವಂಥದ್ದು. ಆ ಒಂದು ವಿಚಾರ ಅಂದರೆ ಈ ಚಾಮುಂಡೇಶ್ವರಿ ತಾಯಿ ಚಿನ್ನದ ಅಂಬಾರಿ ಮೇಲೆ ಸಾಗುವಂತಹ ಆ ಒಂದು ವಿಚಾರ ಏನಿದೆ, ಆ ಒಂದು ಕೆಲಸ ಏನಿದೆ, ಅದು ಸುಸೂತ್ರವಾಗಿ ಸಾಗಬೇಕು ಅಂತ ಹೇಳಿದ್ರೆ ಬಹು ಮುಖ್ಯವಾಗಿ ಕಾರಣೀಭೂತರಾದವರು ಒಬ್ಬರು. ಆ ಒಬ್ಬರು ಯಾರು ಅಂತ ಹೇಳಿ ನೀವೆಲ್ಲರೂ ಕೂಡ ಈಗಾಗಲೇ ಗೆಸ್ ಮಾಡಿರ್ತೀರಾ. ಹಾಗಾಗಿ ದಸರಾದ ನಿಜವಾದ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ಅವರೇನೆ. ಯಾರವರು ನೀವು ಕೂಡ ಯೋಚನೆ ಮಾಡಿರ್ತೀರಾ, ನಾನು ಕೂಡ ಇವತ್ತು ಅವರ ಕುರಿತಾಗೇನೆ ಹಲವಾರು ಮಾಹಿತಿಯನ್ನು ನಿಮಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಹೌದು, ದಸರೆಯ ಪ್ರಮುಖ ಆಕರ್ಷಣೆ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಅಂಬಾರಿಯನ್ನ ಹೊರುವಂತಹ ಅಂಬಾರಿ ಆನೆ, ಹಾಗೆ ಅದರ ಜೊತೆ ಸಾಗುವಂತಹ ಗಜಪಡೆ. ಈ ಸೆಲೆಬ್ರಿಟಿಗಳ ಬಗ್ಗೆ ಮಾತನಾಡೋಣ. ನಮ್ಮ ಗಜಪಡೆ ಹೇಗೆ ಅದರ ಪಯಣ ಆರಂಭ ಆಗುತ್ತೆ, ಹಾಗೇನೆ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ ತಾಯಿಯ ಒಂದು ಅಂಬಾರಿಯನ್ನು ಹೊತ್ತು ಸಾಗುವಂತಹ ಈ ಆನೆ ಇಷ್ಟು ದಿನಗಳ ಮಧ್ಯೆ ಅವುಗಳಿಗೆ ನಡೆಯುವಂತಹ ತಯಾರಿ ಏನೇನೆಲ್ಲ ಇರುತ್ತೆ, ಹಾಗೆ ಅವು ಮೈಸೂರಿಗರ ಒಂದು ಪ್ರೀತಿ ಪಾತ್ರ ಹೇಗೆ ಆಗ್ಬಿಡುತ್ತೆ ಈ ಸಮಯದಲ್ಲಿ ಅನ್ನುವಂಥದ್ದು ಕೂಡ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಮೈಸೂರಿಗರಷ್ಟೇ ಅಲ್ಲ ಬಂದಿದ್ದ ಎಲ್ಲರನ್ನ ಕೂಡ ಸೆಳೆಯುತ್ತೆ. ಮೈಸೂರಿನ ಬೀದಿಗಳಲ್ಲಿ ಪ್ರತಿನಿತ್ಯ ಅವುಗಳ ತಾಲೀಮು ನಡೀತಾ ಇರುತ್ತೆ. ಹಾಗಾಗಿ ಗಜಗಾಂಭೀರ್ಯದಿಂದ ಅವು ನಡೀತಾ ಹೋಗ್ತಾ ಇದ್ರೆ ಸಾಲು ಸಾಲಾಗಿ ಜನ ನಿಂತು ನೋಡುವಂಥದ್ದು, ಫೋಟೋಗಳನ್ನು ತೆಗೆಯುವಂಥದ್ದು ಎಲ್ಲ ಕೂಡ ಮಾಡ್ತಾರೆ. ಬರೀ ಮೈಸೂರಿಗರು ಅಷ್ಟೇ ಅಲ್ಲ, ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ನಾವು ಮೈಸೂರಿಗೆ ಹೋಗಿದ್ವಿ ಅಂತ, ಇನ್ನೂ ದಸರಾ ಶುರುವಾಗಿಲ್ವಲ್ಲ ಅಂತ ಹೇಳಿದ್ರೆ, ಇಲ್ಲ ನಾವೆಲ್ಲ ಆನೆಗಳನ್ನು ನೋಡೋದಕ್ಕೆ ಹೋಗಿದ್ವಿ, ಅವು ಪ್ರಾಕ್ಟೀಸ್ ಮಾಡ್ತಾ ಇರುತ್ತಲ್ಲ ಅದನ್ನು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಂತ ಹೇಳಿ. ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಸೂಪರ್ ಹಿಟ್ ಚಲನಚಿತ್ರ ಅಥವಾ ಗೀತೆ ಯಾವುದೇ ಆಗಿರಬಹುದು, ಆ ನಂತರ ಮೇಕಿಂಗ್ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾರಲ್ಲ, ಅದೇ ರೀತಿ ಇದು ಕೂಡ ಮೇಕಿಂಗ್ ಅಂತ ಹೇಳಿ ಹೇಳಬಹುದು. ದಸರೆಯ ಒಂದು ಪ್ರಮುಖ ದಿನ ಅಂದರೆ ಆ ವಿಜಯದಶಮಿಯ ದಿನ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಗಜಪಡೆ ಯಾವೆಲ್ಲ ತಾಲೀಮು ಮಾಡಿರುತ್ತವೆ, ಯಾವ ದಾರಿಯಲ್ಲಿ ನಡೆದಿರುತ್ತವೆ, ಅವುಗಳ ಆಹಾರ ಏನು, ಅವುಗಳ ಔಷಧೋಪಚಾರ ಏನು, ಹಾಗೆ ಎಲ್ಲಿಂದ ಆ ಆನೆಗಳ ಒಂದು ಪಯಣ ಪ್ರಾರಂಭ ಆಗತ್ತೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನು ಆತ್ಮೀಯರೇ, ಈ ಬಾರಿ ಅಂಬಾರಿಯನ್ನು ಹೊರಲಿರುವಂತಹ ನಮ್ಮ ಪ್ರೀತಿಯ ಗಜರಾಜ ಅಂತ ಹೇಳಿದ್ರೆ ಧನಂಜಯ. ಕಳೆದ 8 ವರ್ಷಗಳಿಂದ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನಂತೆ ಧನಂಜಯ. 2025ರಲ್ಲಿ ನಿಶಾನೆ ಆನೆಯಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿರುವಂಥದ್ದು ಧನಂಜಯ. ಇನ್ನು ದೀರ್ಘಕಾಲ ಅಂಬಾರಿಯನ್ನು ಹೊತ್ತಿದ್ದು ಅಂತ ಹೇಳಿದ್ರೆ ಅಭಿಮನ್ಯು, ಆದರೆ ವಯೋಸಹಜ ಕಾರಣದಿಂದ ವಿಶ್ರಾಂತಿಯನ್ನು ಪಡೀತಾ ಇದೆ ಅಭಿಮನ್ಯು. ಆದರೂ ಕೂಡ ಅಭಿಮನ್ಯುಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಬಾರಿ ದಸರೆಗೆ ಅದನ್ನು ಕರೆತರಲಾಗಿದೆ. ವಿಶ್ರಾಂತಿಯನ್ನು, ಇನ್ನೂ ನಾನು ಅಂಬಾರಿಯನ್ನು ಹೊರೋದಕ್ಕೆ ಫಿಟ್ ಆಗಿದ್ದೀನಿ ಅಂತ ಹೇಳಿ ಅಭಿಮನ್ಯು ಹೇಳ್ತಾ ಇದ್ರು ಕೂಡ ವಯಸ್ಸಿನ ಕಾರಣದಿಂದ ಆ ಅಭಿಮನ್ಯುಗೆ ಈ ಒಂದು ಚಾನ್ಸನ್ನು ತಪ್ಪಿಸಲಾಗಿದೆ. ಈ ಬಾರಿ ಆ ಅವಕಾಶ ಸಿಕ್ಕಿರೋದು ಧನಂಜಯನಿಗೆ. ಜೊತೆಗೆ ಧನಂಜಯ ಅಂಬಾರಿ ಹೊರೋದಕ್ಕೆ ಅತಿ ಹೆಚ್ಚು ಅರ್ಹತೆಯನ್ನು ಗಳಿಸಿದ್ದಲ್ಲದೆ ತಾಲೀಮಿನಲ್ಲಿಯೂ ಕೂಡ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದಾನಂತೆ. ಹಾಗಾಗಿ ಈ ಬಾರಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಒಂದು ಸುವರ್ಣ ಅವಕಾಶ ಧನಂಜಯನ ಪಾಲಿಗೆ ಒಲಿದಿದೆ. ಅವನ ಬಗ್ಗೆ ಮತ್ತೊಂದಷ್ಟು ಮಾತುಕತೆ ನಡೆಯುತ್ತೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ.

ನಟ ಸಾರ್ವಭೌಮ ಚಿತ್ರದ ಗೀತೆ ಜತಿನ್ ರಾಜ್ ಅವರ ಧ್ವನಿಯಲ್ಲಿ ನೀವೀಗ ಕೇಳಿದ್ರೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಇಮ್ಮಾಂಡಿಯವರ ಸ್ವರ ಸಂಯೋಜನೆ ಇತ್ತು. ದಸರೆಯ ಸೆಲೆಬ್ರಿಟಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೌದು, ಮುಖ್ಯವಾದಂತಹ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಗಜಪಡೆ. ಈ ಬಾರಿ ಅಂಬಾರಿಯನ್ನು ಹೊರೋದು ಧನಂಜಯ ಅನ್ನುವಂತಹ 45 ವರ್ಷದ ಗಜರಾಜ. ನೋಡಿ, ದಸರೆ ಅಂದ ಕೂಡ್ಲೇ ನಮ್ಮ ಕಣ್ಮುಂದೆ ಬರೋದು ಅರಮನೆಯ ವೈಭವ, ಜಂಬೂ ಸವಾರಿ, ಹಾಗೆ ಚಿನ್ನದ ಅಂಬಾರಿ. ಆದರೆ ಆ ಒಂದು ಕ್ಷಣ ಸಾರ್ಥಕ ಆಗಬೇಕು, ಸುಸೂತ್ರವಾಗಿ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಕೆಲವಾರು ತಿಂಗಳುಗಳ ಒಂದು ಪರಿಶ್ರಮ ಅದರಲ್ಲಿ ಇರುತ್ತೆ. ಆ ಸಂಭ್ರಮದ ಹಿಂದೆ ದಸರಾ ಆನೆಗಳ ಹಲವಾರು ವಾರಗಳ ಸಿದ್ಧತೆ ಇರುತ್ತೆ, ಶಿಸ್ತಿನ ತರಬೇತಿ ಇರುತ್ತೆ, ಪೌಷ್ಟಿಕ ಆಹಾರ ಮತ್ತು ನಿರಂತರವಾದಂತಹ ವೈದ್ಯಕೀಯ ಆರೈಕೆ ಕೂಡ ಇರುತ್ತೆ. ಈ ಸಾರಿ 12 ಆನೆಗಳು ಈ ದಸರಾದಲ್ಲಿ ಭಾಗವಹಿಸೋದಕ್ಕಾಗಿ ಬಂದಿದೆ. ಇವುಗಳ ಗಜಪಯಣ ಪ್ರಾರಂಭ ಆಗಿದ್ದು 26ನೇ ತಾರೀಕು 28ನೇ ತಾರೀಕು ಅವು ಅರಮನೆಗೆ ಬಂದವು. ಸಾಂಪ್ರದಾಯಿಕವಾಗಿ ಒಂದು ಸ್ವಾಗತವನ್ನು ಆ ಒಂದು ಗಜಪಡೆಗೆ ನೀಡಲಾಗತ್ತೆ. ದಸರಾ ಆನೆಗಳ ಒಂದು ಅಂಬಾರಿ ಮೆರವಣಿಗೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ನಡೆಯುವಂಥದ್ದು. ನಾವೆಲ್ಲರೂ ಕೂಡ ನೋಡಿರೋ ಹಾಗೆ ಪ್ರತಿ ವರ್ಷ ಅವು ಆನೆಗಳು ದಸರಾದಲ್ಲಿ ಭಾಗವಹಿಸಿದರೂ ಕೂಡ ಮತ್ತೆ ಅವು ಕಾಡಿಗೆ ಮರಳಿರ್ತವೆ. ಹಾಗಾಗಿ ಅವು ವನ್ಯಜೀವಿಗಳು. ಮತ್ತೊಮ್ಮೆ ನಮ್ಮ ನಾಡಿಗೆ ಬಂದಾಗ ಈ ನಾಡಿನ ಪರಿಸರಕ್ಕೆ ಅವು ಹೊಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವುಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಗತ್ತೆ. ಕಾಡಿನಲ್ಲಿ ಓಡಾಡುವಂತಹ ಆನೆಗಳು ನಗರದಲ್ಲಿ ಹೇಗೆ ಓಡಾಡುತ್ತೆ, ಅದರಲ್ಲೂ ಇಷ್ಟೊಂದು ಜನಗಳ ಮಧ್ಯೆ, ಹಾಗೆ ವಾಹನಗಳ ಸದ್ದು ಗದ್ದಲದ ನಡುವೆ ಅವು ಸ್ವಲ್ಪವೂ ಕೂಡ ವಿಚಲಿತ ಆಗದೇ ಇರೋ ಹಾಗೆ ನಡೆಯಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯದ ತಾಲೀಮಿರುತ್ತೆ. ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಮೆರವಣಿಗೆ ಮಾರ್ಗದಲ್ಲಿ ಪ್ರತಿದಿನ ಆನೆಗಳನ್ನು ನಡೆಸಲಾಗುತ್ತೆ. ವಾಹನಗಳ ಸದ್ದು, ಜನರ ಕೂಗು, ಬ್ಯಾಂಡ್ಗಳ ಸಂಗೀತ ಮತ್ತು ಮೆರವಣಿಗೆಯ ವಾತಾವರಣಕ್ಕೆ ಆನೆಗಳನ್ನು ಪರಿಚಯಿಸಲಾಗುತ್ತೆ. ಹೌದು, ಸ್ವಲ್ಪವೂ ಕೂಡ ಅವು ವಿಚಲಿತ ಆಗದೇ ಇರೋ ಹಾಗೆ ಪ್ರತಿನಿತ್ಯವೂ ಅವಕ್ಕೆ ತಾಲೀಮನ್ನು ಕೊಟ್ಟು ಈ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳೋ ಹಾಗೆ ಅವನ್ನು ಪರಿಚಯ ಮಾಡಲಾಗುತ್ತೆ. ಆಯ್ದಂತಹ ಗಂಡು ಆನೆಗಳಿಗೆ ಮೊದಲು ಕಡಿಮೆ ಭಾರ, ಆನಂತರ ಕ್ರಮೇಣ ಹೆಚ್ಚಿಸುವ ಮರಳಿನ ಚೀಲಗಳು, ಹಾಗೆ ಮರದ ಅಂಬಾರಿಯ ಮೂಲಕ ತರಬೇತಿಯನ್ನು ನೀಡಲಾಗುತ್ತೆ. ಸ್ವಲ್ಪ ಸ್ವಲ್ಪವೇ ಭಾರವನ್ನು ಹೆಚ್ಚಿಸ್ತಾ ಮೊದಲಿಗೆ ಮರಳಿನ ಮೂಟೆಗಳನ್ನು ಹಾಕಿ ಆನೆಗಳನ್ನು ನಡೆಸಲಾಗುತ್ತೆ. ಹಾಗೆ ಮೆರವಣಿಗೆಯಲ್ಲಿ ದೊಡ್ಡ ದೊಡ್ಡ ಶಬ್ದಗಳು ಕೇಳಿಬರೋದ್ರಿಂದ

ಕುಂಬಾರಿಯ ಮೆರವಣಿಗೆ ಸಾಗುವಾಗ ತೊಟ್ಟ ತೊಟ್ಟ ಶಬ್ದಗಳು ಕೇಳಿ ಬರೋದ್ರಿಂದ ಆನೆಗಳು ಗಾಬರಿ ಆಗದೇ ಇರೋ ಹಾಗೆ ನಿಯಂತ್ರಿತ ಅಭ್ಯಾಸಗಳನ್ನು ಅವುಗಳಿಗೆ ಮಾಡಿಸಲಾಗುತ್ತೆ. ಜೊತೆಗೆ ಅಂಬಾರಿಯ ತೂಕ 750 kg ಆಗಿರೋದ್ರಿಂದ ಅದನ್ನು ಹೊರುವಂತಹ ಆನೆಯ ದೈಹಿಕ ಸಾಮರ್ಥ್ಯ ಸಮತೋಲನ, ನಡಿಗೆ, ಸಹನೆ ಮತ್ತು ಸ್ವಭಾವವನ್ನು ಅರಣ್ಯ ಇಲಾಖೆ ಪರಿಶೀಲಿಸುತ್ತೆ. ನೋಡಿ, ಅಂಬಾರಿಯನ್ನು ಹೊರಬೇಕು ಅಂತ ಹೇಳಿದ್ರೆ ದೈಹಿಕ ಆಕಾರದಲ್ಲಿಯೂ ಕೂಡ ಅದು ಸರಿ ಹೊಂದುವ ಹಾಗಿರಬೇಕು, ಜೊತೆಗೆ ಸಮತೋಲನವನ್ನು ಕಾಯ್ಕೊಳ್ಬೇಕು, ನಡಿಗೆ ಹಾಗೆ ಆನೆ ಸಹನೆಯನ್ನು ಹೊಂದಿರಬೇಕು, ಹಾಗೆ ಶಾಂತ ಸ್ವಭಾವದ್ದಾಗಿರಬೇಕು, ಎಲ್ಲ ಗುಣಗಳು ಕೂಡ ಇರಬೇಕು. ಈ ಎಲ್ಲ ಕ್ರೈಟೀರಿಯಾಗಳು ಮ್ಯಾಚ್ ಆದಾಗ ಆ ಒಂದು ಆನೆಯನ್ನು ಅಂಬಾರಿ ಹೊರುವ ಒಂದು ಕಾರ್ಯಕ್ಕೆ ಸಿದ್ಧಪಡಿಸಲಾಗತ್ತೆ. ಇನ್ನು ಆನೆಗಳು ಕಾಡಿನಿಂದ ನಾಡಿಗೆ ಬರ್ತವೆ. ಕಾಡಲ್ಲಿ ಅಲ್ಲಿ ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು, ಬಿದಿರು ಎಲ್ಲ ತಿನ್ಕೊಂಡು ಹಾಯಾಗಿ ಬೆಳೆದಿರುತ್ತವೆ. ಇನ್ನು ನಗರದಲ್ಲಿ ಸಿಗುವಂತಹ ಆಹಾರಗಳಿಗೆ ಅವು ಒಕ್ಕೊಳ್ಬೇಕಲ್ವ? ಹಾಗಾಗಿ ಯಾವೆಲ್ಲ ರೀತಿಯ ಆಹಾರಗಳನ್ನು ಈ ಸಂದರ್ಭದಲ್ಲಿ ಆನೆಗಳಿಗೆ ನೀಡಲಾಗತ್ತೆ, ಅವುಗಳ ಬಗ್ಗೆ ತಿಳಿಯೋಣ ಈ ಒಂದು ಗೀತೆಯ ನಂತರ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಅಂಬರೀಷ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ದಸರೆಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಆನೆಗಳ ತಾಲೀಮು ಹೇಗಿರುತ್ತೆ, ಅವುಗಳ ಆಹಾರ ಪದ್ಧತಿ ಹೇಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ನಾರಿನಾಂಶ ಎಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗುವಂತಹ ಸಮತೋಲಿತ ಆಹಾರವನ್ನು ಆನೆಗಳಿಗೆ ಈ ಸಮಯದಲ್ಲಿ ನೀಡಲಾಗುತ್ತೆ. ರಾಗಿ ಮುದ್ದೆ, ಅಕ್ಕಿ ಮತ್ತು ಗೋಧಿ, ಹುರುಳಿ ಮತ್ತು ಹೆಸರು ಕಾಳು, ಬೆಲ್ಲ, ತೆಂಗಿನಕಾಯಿ, ಕಬ್ಬು, ಹಸಿರು ಮೇವು ಮತ್ತು ತರಕಾರಿಗಳು ಇವುಗಳ ಆಹಾರದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಅರಣ್ಯ ಶಿಬಿರಗಳಲ್ಲಿ ನೀಡುವಂತಹ ಸಾಮಾನ್ಯ ಆಹಾರದ ಜೊತೆಗೆ ದಸರಾ ಅವಧಿಯಲ್ಲಿ ಆನೆಗಳ ಕೆಲಸಕ್ಕೆ ಹಾಗೆ ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಹೆಚ್ಚಿನ ಕ್ಯಾಲೋರಿ ಮತ್ತು ಪ್ರೋಟೀನ್ ಇರುವಂತಹ ಆಹಾರವನ್ನು ಗಜಗಳಿಗೆ ನೀಡಲಾಗುತ್ತೆ. ಆಹಾರದ ಪ್ರಮಾಣ ಆನೆಯ ವಯಸ್ಸು, ತೂಕ, ಆರೋಗ್ಯ ಮತ್ತು ದೈಹಿಕ ಶ್ರಮವನ್ನು ಅವಲಂಬಿಸಿರುವಂಥದ್ದು. ಆನೆಗಳಿಗೆ ಬರೀ ಆಹಾರ ನೀಡೋದಷ್ಟೇ ಅಲ್ಲ, ಜೊತೆ ಜೊತೆಗೆ ಸಾಕಷ್ಟು ಕುಡಿಯೋದಕ್ಕೆ ಅಂತ ಹೇಳಿ ನೀರನ್ನು ಒದಗಿಸಲಾಗುತ್ತೆ. ಹಾಗೆ ವಿಶ್ರಾಂತಿಯನ್ನು ಕೂಡ ನೀಡಲಾಗುತ್ತೆ, ಯಾಕಂದರೆ ಅದು ಕೂಡ ತುಂಬಾ ಮುಖ್ಯ ಆಗಿರುವಂಥದ್ದು. ಇನ್ನುಗಳ ವೈದ್ಯಕೀಯ ಆರೈಕೆ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ, ಆನೆಗಳ ಕಾಲುಗಳನ್ನು ಪ್ರತಿದಿನವೂ ಕೂಡ ತರಬೇತಿಯ ನಂತರ ಪರೀಕ್ಷೆ ಮಾಡಲಾಗತ್ತಂತೆ. ನಾಲ್ಕು ಕಾಲುಗಳನ್ನು ಕೂಡ, ಕಾಲಿಗೇನಾದರೂ ಮೊಳೆ ಗಿಳೆ ಅಥವಾ ಚೂಪಾದ ವಸ್ತು ತಗಲಿದೆಯಾ, ಗಾಯ ಆಗಿದೆಯಾ ಅಂತ ಹೇಳಿ ನೋಡ್ತಾರಂತೆ. ಜೊತೆಗೆ ಹೊರಗಡೆ ಕಾಣಿಸದಂತಹ ಒಳಗೆ ಇರುವಂತಹ ಗಾಯಗಳು ಏನಾದರೂ ಆಗಿದೆಯಾ ಅಂತ ಹೇಳಿ ಥರ್ಮಲ್ ಸ್ಕ್ಯಾನರ್ ಕೂಡ ಮಾಡಲಾಗತ್ತಂತೆ. ಅಕಸ್ಮಾತಾಗಿ ಏನಾದರೂ ಕಾಲುಗಳಲ್ಲಿ ಲೋಹದ ಚೂರು ಅಥವಾ ಏನಾದರೂ ಚೂಪಾದ ವಸ್ತು ತಗಲಿದ್ರೆ ಅದನ್ನು ತೆಗೆದು ತಕ್ಷಣವೇ ಪಶುವೈದ್ಯರು ಚಿಕಿತ್ಸೆಯನ್ನು ನೀಡ್ತಾರಂತೆ. ಜೊತೆಗೆ ಆನೆಗಳು ಪ್ರತಿನಿತ್ಯ ತಾಲೀಮಿನಲ್ಲಿ ಸಾಗುವಂತಹ ದಾರಿ ಏನಿದೆ ಅಲ್ಲೆಲ್ಲ ಅವು ಬರೋದಕ್ಕೆ ಮುಂಚೆನೇ ಮೆಟಲ್ ಅಂದರೆ ಮ್ಯಾಗ್ನೆಟ್ ಇರುವಂತಹ ರೋಲರ್ಗಳನ್ನು ಉರುಳಿಸಲಾಗುತ್ತಂತೆ. ಹಾಗಾಗಿ ಏನಾದರೂ ಮೊಳೆಗಳು ಅಥವಾ ಕಬ್ಬಿಣದ ಚೂರುಗಳು ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಮ್ಯಾಗ್ನೆಟ್ಗೆ ಕಚ್ಚಿಕೊಳ್ಳುವಂಥದ್ದು, ರಸ್ತೆ ಸ್ವಚ್ಛವಾಗುವಂಥದ್ದು. ಪ್ರತಿನಿತ್ಯವೂ ಕೂಡ ಆನೆಗಳ ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡಲಾಗತ್ತೆ. ಜೊತೆಗೆ ಆನೆಗಳ ಒಂದು ಲದ್ದಿಯನ್ನು ಕೂಡ ಪ್ರತಿನಿತ್ಯ ಪರೀಕ್ಷೆ ಮಾಡ್ತಾರಂತೆ. ಯಾಕಂತ ಹೇಳಿದ್ರೆ ಯಾವುದಾದರೂ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಆ ಒಂದು ಪರೀಕ್ಷೆಯಿಂದ ಪಶುವೈದ್ಯರಿಗೆ ತಿಳಿಯತ್ತಂತೆ. ಆ ಮೂಲಕ ಚಿಕಿತ್ಸೆಯನ್ನು ಕೂಡ ಅವುಗಳಿಗೆ ನೀಡಬಹುದು ಅನ್ನುವಂತಹ ಉದ್ದೇಶದಿಂದ ಥರ್ಮಲ್ ಸ್ಕ್ಯಾನರ್ ಹಾಗೆ ಮೆಟಲ್ ಡಿಟೆಕ್ಟರ್ ಎರಡೂ ಕೂಡ ಆನೆಗಳಿಗೆ ಪ್ರಮುಖವಾಗಿ ಈ ಬಾರಿ ನೀಡಲಾಗ್ತಾ ಇದೆಯಂತೆ. ಅಂದರೆ ಮೆಟಲ್ ಡಿಟೆಕ್ಟರು ಕಾಲಿಗೆ ಏನೋ ಚುಚ್ಚದೇ ಇರೋ ಹಾಗೆ ರೋಡನ್ನು ಸ್ವಚ್ಛಗೊಳಿಸುವಂಥದ್ದು, ಹಾಗೆ ಥರ್ಮಲ್ ಸ್ಕ್ಯಾನರ್ ಆನೆಗೆ ದೇಹದ ಒಳಗಡೆ ಏನಾದರೂ ಗಾಯಗಳಾಗಿದೆಯಾ ಅಂತ ಹೇಳಿ ತಿಳಿದುಕೊಳ್ಳುವಂಥದ್ದು. ಇನ್ನು ಈ ವರ್ಷ ಯಾವ್ಯಾವೆಲ್ಲ ಆನೆಗಳು ಭಾಗವಹಿಸ್ತಾ ಇದೆ ಅಂತ ಹೇಳಿದ್ರೆ, ಮಹೇಂದ್ರ ಇದು ಬಳ್ಳೆ ಶಿಬಿರದಿಂದ ಬಂದಿರುವಂತಹ ಒಂದು ಆನೆ, ಧನಂಜಯ ದುಬಾರೆ ಶಿಬಿರದಿಂದ, ಏಕಲವ್ಯ ಭೀಮನಕಟ್ಟೆ ಶಿಬಿರದಿಂದ, ಉಳಿದಂತಹ ಆನೆಗಳು ಅಂತ ಹೇಳಿದ್ರೆ ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಸುಗ್ರೀವ, ಲಕ್ಷ್ಮಿ, ಕಾವೇರಿ, ರೂಪ ಮತ್ತು ಚೈತ್ರ, ಒಟ್ಟು 12 ಆನೆಗಳ ಪಟ್ಟಿ, ಹಾಗೆ 12 ಆನೆಗಳ ಗಜ ಪಡೆ ಮೈಸೂರನ್ನು ಬಂದು ತಲುಪಿರುವಂಥದ್ದು. ಹಾಗೆ ಜೊತೆಗೆ ಇಲ್ಲಿ ಮೈಸೂರಿಗೆ ಆಗಮಿಸುವಂತಹ ಆನೆಗಳು ವಿಶೇಷವಾಗಿ ರಾಜೋಪಚಾರವನ್ನೇ ಪಡೆಯುತ್ತೆ ಅಂತ ಹೇಳಿ ಹೇಳಬಹುದು. ಹಾಗೆ ಸಾಂಪ್ರದಾಯಿಕವಾಗಿಯೂ ಕೂಡ ಗೌರವವನ್ನು ಪಡೆಯುವಂಥದ್ದು ಈ ಗಜಪಡೆ. ಆನಂತರ ಎಲ್ಲವೂ ಮುಗಿದ ಮೇಲೆ ಅಂದರೆ ಈ ದಸರೆಯ ಒಂದು

ಜಂಬೂ ಸವಾರಿ ಮೆರವಣಿಗೆ ಮುಗಿದ ನಂತರ ಆನೆಗಳು ತಮ್ಮ ಸ್ವಸ್ಥಾನಗಳಿಗೆ ಮರಳುವಂಥದ್ದು, ತಮ್ಮ ಅರಣ್ಯ ಶಿಬಿರಗಳಿಗೆ ಮರಳುತ್ತೆ. ಈ ವರ್ಷದ ವೇಳಾಪಟ್ಟಿ ಪ್ರಕಾರ ಅವುಗಳ ವಾಪಸಾತಿ ಅಕ್ಟೋಬರ್ 22ರಂದು ನಿಗದಿಯಾಗಿದೆ. 21ನೇ ತಾರೀಕು ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ 22ನೇ ತಾರೀಕು ಅವು ತಮ್ಮ ಶಿಬಿರಗಳಿಗೆ ವಾಪಸ್ಸಾಗತ್ತೆ. ಅಲ್ಲಿಂದ ಮುಂದೆ ಎಂದಿನಂತೆ ಅವುಗಳ ದಿನಚರಿ ಮುಂದುವರಿಯುತ್ತೆ. ನೋಡಿ, ದಸರೆಯಲ್ಲಿ ಭಾಗವಹಿಸುವಂತಹ ಆನೆಗಳಿಗೆ ಏನೇನೆಲ್ಲ ತರಬೇತಿಯನ್ನು ನೀಡಲಾಗುತ್ತೆ ಅಂತ ಹೇಳಿ, ಹಾಗೆ ಅವುಗಳ ಮಾವುತರು ಕೂಡ ಜೊತೆಯಾಗಿರ್ತಾರೆ. ಅವರೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಆನೆಗಳ ಜೊತೆಯಲ್ಲಿಯೇ ಈ ಮೈಸೂರಿನಲ್ಲಿ ಇಷ್ಟು ದಿನಗಳ ಕಾಲ ಅಂದರೆ ತರಬೇತಿ ನಡೆಯುವಂತಹ ಸಮಯದಲ್ಲಿ ಬೀಡು ಬಿಡುವಂಥದ್ದು, ಹಾಗೆಯೇ ಅವುಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವಂಥದ್ದು ಎಲ್ಲವೂ ಆಯಿತು. ಆನೆಗಳ ಶೃಂಗಾರ, ಹೌದು, ಆನೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬರೆಯೋದಕ್ಕೆ ಅಂತ ಕೂಡ ನುರಿತಂತಹ ಕುಶಲ ಕಲಾವಿದರು ಇರ್ತಾರೆ. ಅವರು ಆನೆಗಳನ್ನು ಸಿಂಗಾರಗೊಳಿಸ್ತಾರೆ ಈ ಒಂದು ದಿನಕ್ಕಾಗಿ. ಎಲ್ಲವನ್ನ ಕೂಡ ನೋಡೋದಕ್ಕೆ ಎಷ್ಟು ಆನಂದ ಅಲ್ವಾ. ಜೊತೆಗೆ ಎಷ್ಟೊಂದು ಪ್ರಮುಖ ಸ್ಥಾನವನ್ನು ಪಡೆದಿರುತ್ತವೆ, ಪ್ರಾಮುಖ್ಯತೆಯನ್ನು ಪಡೆದಿರುತ್ತವೆ ಈ ಆನೆಗಳು ಅಂತ ಹೇಳಿದ್ರೆ, ದಸರೆಯ ಇತರ ಎಲ್ಲ ಒಂದು ವೈಭೋಗವನ್ನು, ಆ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾರಲ್ಲ ಜನ, ಅವರು ಈ ಗಜಪಡೆಯನ್ನು ನೋಡೋದಕ್ಕೂ ಕೂಡ ಅಷ್ಟೇ ಉತ್ಸುಕರಾಗಿ ಇರ್ತಾರೆ. ಅವುಗಳ ಮುಂದೆ ನಿಂತು ಅಂಬಾರಿ ಹೊರೋ ಆನೆನ ನಾವು ನೋಡಿದ್ವಿ ಅಂತ ಹೇಳುವಂಥದ್ದು, ಅವುಗಳ ಜೊತೆ ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥದ್ದು, ಈಗ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆಸ್ಕೊಂಡು ಹೇಗೆ ಎಲ್ಲರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೋ ಅದೇ ಒಂದು ಇಂಪಾರ್ಟೆನ್ಸನ್ನು ಅಂದರೆ ಪ್ರಾಮುಖ್ಯತೆಯನ್ನು ಈ ಗಜಪಡೆಗೂ ಕೂಡ ನೀಡಿರ್ತಾರೆ. ಅವುಗಳ ಜೊತೆ ಫೋಟೋಗಳನ್ನು ತೆಗೆಸ್ಕೊಂಡು ಹಾಕ್ಕೊಳ್ಳೋದನ್ನು ಕೂಡ ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಕೆಲವೊಂದು ಸಮಯದಲ್ಲಿ ಈ ಫೋಟೋ ತೆಗೆಯೋದಕ್ಕೆ ನಿರ್ಬಂಧ ಕೂಡ ಇರುತ್ತೆ, ಆದರೆ ರಸ್ತೆಯಲ್ಲಿ ಅವುಗಳು ಬರುವಂತಹ ಸಮಯದಲ್ಲಿ ಇವುಗಳ ಒಂದು ಫೋಟೋವನ್ನು ತೆಗೆಯುವಂತಹ ಕೆಲಸ ಆರಾಮಾಗಿ ನಡೆದೋಗ್ಬಿಡುತ್ತೆ. ಈ ಗಜಪಡೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ದಸರಾ ವಿಶೇಷ ಗಜಪಡೆಯ ಕುರಿತಾಗಿ ನಾವು ಮಾತನಾಡಿದ್ವಿ. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಆತ್ಮೀಯ ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದಿನ ಅಕ್ಟೋಬರ್ 14ನೇ ತಾರೀಖು ಯಾವ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ವಿಶ್ವಾದ್ಯಂತ ಅಂತ ಹೇಳಿ ನೋಡೋದಾದರೆ, ಈ ದಿನ ವಿಶ್ವ ಮಾನದಂಡಗಳ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ. ಉತ್ಪನ್ನಗಳು, ಸೇವೆಗಳು ಮತ್ತು ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳ ಮಹತ್ವದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ.

ಅಜನೇಶ್ ಬಿ ಲೋಕನಾಥ್ ಅವರ ಸ್ವರ ಸಂಯೋಜನೆಯಲ್ಲಿ ಜೆಂಟಲ್ಮನ್ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ದು. ಸಿಆರ್ ಬಾಬಿ ಹಾಗೂ ಸಂಜಿತ್ ಹೆಗಡೆ ಅವರು ಗೀತೆನ ಹಾಡಿದ್ರು. ನಾಗಾರ್ಜುನ್ ಶರ್ಮಾ ಹಾಗೂ ಕಿನಾಲ್ ರಾಜ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಆತ್ಮೀಯ ಕೇಳುಗರೆ, ಗುಣಮಟ್ಟ ಅನ್ನೋದು ಎಷ್ಟೊಂದು ಮುಖ್ಯ ಅಲ್ವಾ? ಒಂದು ವಿಶ್ವಾಸದ ಅಡಿಪಾಯ ಅಂತ ಹೇಳಿದ್ರೆ ಗುಣಮಟ್ಟ. ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನುವಂತಹ ಮಹತ್ವವನ್ನು ನೆನಪಿಸುವಂತಹ ದಿನ ಅಂತ ಹೇಳಿದ್ರೆ ವಿಶ್ವ ಮಾನದಂಡಗಳ ದಿನ. ನೋಡಿ, ಸಾಮಾನ್ಯವಾಗಿ ನಾವು ಏನೇ ಒಂದು ಖರೀದಿ ಮಾಡಬೇಕು ಅಂತ ಹೇಳಿ ಹೋದಾಗ್ಲೂ ಅದರ ಗುಣಮಟ್ಟ ಹೇಗಿದೆ, ಬ್ರ್ಯಾಂಡ್ ಹೇಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಆ ಗುಣಮಟ್ಟ ಒಂದು, ಆ ಗುಣಮಟ್ಟದ ಮಾನದಂಡ ಏನಿರುತ್ತೆ, ಅದಕ್ಕೆ ಸರಿ ಹೊಂದುವಂತಹ, ಅದಕ್ಕೆ ಮ್ಯಾಚ್ ಆಗುವಂತಹ ವಸ್ತುಗಳಿಗೆ ಮಾತ್ರ ಆ ಒಂದು ಮಾನದಂಡವನ್ನು ನೀಡಲಾಗಿರುತ್ತೆ. ಅಂತಹ ವಸ್ತುಗಳ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಪ್ರೆಷರ್ ಕುಕ್ಕರ್ ಪ್ರತಿನಿತ್ಯ ನಾವು ಅಡುಗೆಯಲ್ಲಿ, ಅಡುಗೆ ಮನೆಯಲ್ಲಿ ಬಳಸುವಂಥದ್ದು. ಸುರಕ್ಷತೆ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಸುರಕ್ಷಿತವಾಗಿಲ್ಲದಂತಹ ಒಂದು ಕುಕ್ಕರ್ಗಳ ಬಳಕೆಯಿಂದ ಅಪಾಯ ಆಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿಯೇ ನಾವೇನು ಮಾಡ್ತೀವಿ, ISI ಮಾರ್ಕ್ ಇರುವಂತಹ ಕುಕ್ಕರ್ಗಳ ಬಳಕೆಯನ್ನೇ ನಾವು ಮಾಡ್ತೀವಿ. ಖರೀದಿಗೆ ಹೋದಾಗ ನಮ್ಮ ಕಣ್ಣು ಕೂಡ ಹುಡುಕೋದು ಅಂತಹ ಒಂದು ಮಾರ್ಕ್ ಇರುವಂತಹ ಕುಕ್ಕರ್ಗಳನ್ನೇ. ಯಾಕೆ ಅಂತ ಹೇಳಿದ್ರೆ ಕಣ್ಮುಚ್ಚಿ ನಾವು ನಂಬಬಹುದು ಈ ISI ಮಾನದಂಡ ಇದಕ್ಕಿದೆ ಅಂತ ಹೇಳಿದ್ರೆ ಇದು ಸುರಕ್ಷಿತ ಅಂತ ಹೇಳಿ. ಹಾಗಾಗಿನೇ ಕಡಿಮೆ ಬೆಲೆಗೆ ಬೇರೆ ಉತ್ಪನ್ನಗಳು, ಅಂದರೆ ಬೇರೆ ಕುಕ್ಕರ್ಗಳು, ಬೇರೆ ಬ್ರ್ಯಾಂಡ್ನ ಕುಕ್ಕರ್ಗಳು ಸಿಕ್ಕಿದ್ರೂ ಕೂಡ ಅದನ್ನು ತಗೊಳ್ಳೋದಕ್ಕೆ ಮನಸ್ಸು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅಪಾಯಕಾರಿ ವಿಷ ಇದರಲ್ಲಿ ಇರೋದ್ರಿಂದ, ಅಂದರೆ ಕುಕ್ಕರ್ಗಳನ್ನು ಸರಿಯಾದ ಒಂದು ಸುರಕ್ಷತೆ ಇಲ್ಲದಂತಹ ಕುಕ್ಕರ್ಗಳ ಬಳಕೆಯಿಂದ ಅಪಾಯ ಆಗುವಂತಹ ಸಂಭವ ಹೆಚ್ಚಿರೋದ್ರಿಂದ ISI ಮಾರ್ಕ್ ಇದ್ರೆ ಕಣ್ಣು ಮುಚ್ಚಿ ನಾವು ನಂಬಿ ತಗೊಳ್ತೀವಿ. ಇಂತಹ, ಅಂದರೆ ISI ಮಾರ್ಕ್ ಅನ್ನೋದು ಒಂದು ಮಾನದಂಡ. ಅದು ಆ ಮಾನದಂಡವನ್ನು ಪಡೆದಿರೋಕ್ಕೆ ಇರುವಂತಹ ಒಂದು ಚಿಹ್ನೆ ISI ಅಂತ ಹೇಳಿ ನಾವು ಹೇಳಬಹುದು. ಇದೊಂದು ಉದಾಹರಣೆ. ಈ ರೀತಿಯ ಮಾನದಂಡವನ್ನು, ಅದರ ಪ್ರಾಮುಖ್ಯತೆಯನ್ನು ತಿಳಿಸುವಂತಹ ದಿನವಾಗಿ ವಿಶ್ವ ಮಾನದಂಡಗಳ ದಿನ ಅಂತ ಹೇಳಿ ಅಕ್ಟೋಬರ್ 14 ದಿನವನ್ನು ನಾವು ಆಚರಿಸುವಂಥದ್ದು.

ದಿಯಾ ಚಿತ್ರದ ಹಾಡು ನೀವೀಗ ಕೇಳಿದ್ದು ಚಿನ್ಮಯಿ ಹಾಗೂ ಸಂಜಿತ್ ಹೆಗಡೆ ಅವರು ಹಾಡಿದಂತಹ ಹಾಡು. ಧನಂಜಯ ರಾಜನ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಅಕ್ಟೋಬರ್ 14 ತಾರೀಖು ವಿಶ್ವ ಮಾನದಂಡಗಳ

ದಿನ ಅಂತ ಹೇಳಿ ವಿಶ್ವದೆಲ್ಲೆಡೆ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಮಾನದಂಡ ಅಂತ ಹೇಳಿದ್ರೆ ಏನು? ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ವಸ್ತುಗಳು ಮತ್ತು ಸೇವೆಗಳು ನಿರ್ದಿಷ್ಟ ಗುಣಮಟ್ಟ ಹಾಗೂ ಸುರಕ್ಷತಾ ಅವಶ್ಯಕತೆಗಳನ್ನು ಪೂರೈಸುವಂತೆ ರೂಪಿಸಲಾದ ಮಾರ್ಗಸೂಚಿಗಳು. ನೋಡಿ, ಈಗ ಉದಾಹರಣೆಗೆ ಈಗ ಹೇಳಿದ ಹಾಗೆಯೇ ಒಂದು ಕುಕ್ಕರ್ ಅಂತ ಹೇಳಿದ್ರೆ, ಆ ಕುಕ್ಕರು ಎಂದೂ ಅಪಾಯ ಮಾಡದೇ ಇರೋ ಹಾಗೆ ಏನಾದರೂ ತೊಂದರೆ ಆದಾಗ ಸುರಕ್ಷಾ ವಿಧಾನಗಳು ಏನೇನಿದೆಯೋ ಎಲ್ಲವನ್ನೂ ಕೂಡ ಅದರಲ್ಲಿ ಅಳವಡಿಸಲಾಗಿರುತ್ತೆ. ಹಾಗಾಗಿ ಅಪಾಯ ಆದರೂ ಕೂಡ ಹೆಚ್ಚು ಒಂದು ನಷ್ಟ ಸಂಭವಿಸಿದ ಹಾಗೆ ಜೀವಹಾನಿ ಇರಬಹುದು, ಹಾಗೆ ಒಂದು ದ್ರವ್ಯ ಹಾನಿ ಇರಬಹುದು, ಎರಡೂ ಕೂಡ ಆಗದೇ ಇರೋ ಹಾಗೆ ಅದರಲ್ಲಿರುವಂತಹ ಒಂದು ಸುರಕ್ಷತಾ ಕ್ರಮವನ್ನು, ಸುರಕ್ಷತಾ ವಿಧಾನಗಳನ್ನು ಪರಿಪೂರ್ಣವಾಗಿ ಮಾಡಲಾಗಿರುವಂಥದ್ದು. ಈ ಮಾರ್ಗಸೂಚಿಗಳು ಯಾವ್ಯಾವುದರಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋದಾದರೆ, ಆಹಾರ ಪದಾರ್ಥಗಳನ್ನು ತಗೊಂಡಾಗ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಪರಿಶೀಲಿಸಲು ಸಹಾಯವನ್ನು ಮಾಡುತ್ತವೆ. ವಿದ್ಯುತ್ ಉಪಕರಣಗಳನ್ನು ತಗೊಂಡಾಗ ಸುರಕ್ಷಿತ ಬಳಕೆ ಮತ್ತು ವಿಶ್ವಾಸಾರ್ಹ ಕಾರ್ಯನಿರ್ವಹಣೆಗೆ ನೆರವಾಗುತ್ತೆ. ಮೊಬೈಲ್ ಮತ್ತು ದೂರ ಸಂಪರ್ಕ, ಇದನ್ನು ತಗೊಂಡಾಗ ವಿವಿಧ ಸಾಧನಗಳು ಪರಸ್ಪರ ಸಂಪರ್ಕ ಸಾಧಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಔಷಧ ಮತ್ತು ವೈದ್ಯಕೀಯ ಉಪಕರಣಗಳನ್ನು ತಗೊಂಡಾಗ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಪರಿಸರ ಸಂರಕ್ಷಣೆ ಅಂತ ಹೇಳಿ ಹೋದಾಗ ಇಂಧನ ಉಳಿತಾಯ, ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮತ್ತು ತ್ಯಾಜ್ಯ ಕಡಿತಕ್ಕೆ ನೆರವನ್ನು ಮಾಡುತ್ತೆ. ಇವನೇ ಮಾನದಂಡ ಅಂತ ಹೇಳಿ ನಾವು ಹೇಳಬಹುದು. ವಿಶ್ವ ಮಾನದಂಡಗಳ ದಿನದ ಪ್ರಮುಖ ಸಂಸ್ಥೆಗಳು ಯಾವ್ಯಾವುದು ಅಂತ ಹೇಳಿ ನೋಡಿದಾಗ, ISO ಅಂತಾರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆ, ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಇದು ರೂಪಿಸುತ್ತೆ, ISO. ಹಾಗೆಯೇ IEC ಅಂತಾರಾಷ್ಟ್ರೀಯ ವಿದ್ಯುತ್ ತಾಂತ್ರಿಕ ಆಯೋಗ ಅಂತ ಹೇಳಿ, ವಿದ್ಯುತ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಂಬಂಧಿತ ತಂತ್ರಜ್ಞಾನಗಳ ಮಾನದಂಡಗಳ ಮೇಲೆ ಇದು ಕೆಲಸವನ್ನು ಮಾಡುವಂಥದ್ದು. ಅನಂತರ ITU ಅಂತ ಹೇಳ್ತಾರೆ, ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ, ಜಾಗತಿಕ ದೂರ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಮಾನದಂಡಗಳ ಅಭಿವೃದ್ಧಿಗೆ ಇದು ಕೊಡುಗೆಯನ್ನು ನೀಡುತ್ತೆ. ಮೂರು ಪ್ರಮುಖ ಸಂಸ್ಥೆಗಳು ISO, IEC ಮತ್ತು ITU, ಇವು ವಿಶ್ವ ಮಾನದಂಡಗಳ ದಿನದ ಪ್ರಮುಖ ಸಂಸ್ಥೆಗಳು.

ಸೋ ಫ್ರಮ್ ಸೋ ಚಿತ್ರದ ಹಾಡು ಕೇಳಿದ್ರಿ. ಸಿದ್ಧಾರ್ಥ್ ಬೆಳ್ಮಣ್ಣವರ ಧ್ವನಿಯಲ್ಲಿ ಪೃಥ್ವಿಯವರ ಸಾಹಿತ್ಯ, ಹಾಗೆ ಸುಮೇಧ್ ಕೆ ಅವರ ಸಂಗೀತ ಈ ಹಾಡಿಗಿತ್ತು. ಅಕ್ಟೋಬರ್ 14ನೇ ತಾರೀಕು ಈ ದಿನ ವಿಶ್ವ ಮಾನದಂಡಗಳ ದಿನ. ಮಾನದಂಡಗಳು ಅಂತ ಹೇಳಿದ್ರೆ ಕೇವಲ ತಾಂತ್ರಿಕ ನಿಯಮಗಳು ಅಲ್ಲ, ಅವು ಗುಣಮಟ್ಟ, ಸುರಕ್ಷತೆ ಮತ್ತು ಜನರ ವಿಶ್ವಾಸಕ್ಕೆ ಆಧಾರ ಸ್ತಂಭಗಳು ಅಂತ ಹೇಳಿ ಹೇಳಬಹುದು. ಹಾಗಾಗಿ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಬೇಕು. ಜನರ ನಂಬಿಕೆ ಕೂಡ ಮಾನದಂಡ ಅಂತ ಹೇಳಿದರೆ, ಇತ್ತೀಚೆಗಷ್ಟೇ ನಾವು ದಿನಪತ್ರಿಕೆಗಳಲ್ಲಿ ಓದಿದ್ವಿ, ಹೆಸರಾಂತ ಔಷಧಿ ಕಂಪನಿ ಅಂದರೆ ಮಲ್ಟಿನ್ಯಾಷನಲ್ MNC ಅಂತ ಹೇಳ್ತೀವಲ್ಲ, ಅಂತಾರಾಷ್ಟ್ರೀಯ ಕಂಪನಿಯ ಬ್ರ್ಯಾಂಡ್ ಒಂದರ ಲೇಬಲ್ಗಳನ್ನು ತೆಗೆದುಕೊಂಡು ಬಂದು ಸ್ಥಳೀಯವಾಗಿ ತಯಾರು ಮಾಡಲಾದಂತಹ, ಅಂದರೆ ಯಾವುದೇ ಒಂದು ಮಾನದಂಡವನ್ನು ಅನುಸರಿಸದಂತಹ ಅಥವಾ ಮಾರ್ಗಸೂಚಿಯನ್ನು ಅನುಸರಿಸದೆ ಹಾಗೆ ಎಲ್ಲೋ ಒಂದು ಕಡೆ ಫಾರ್ಮ್ ಹೌಸಲ್ಲಿ ತಯಾರಾದಂತಹ ಔಷಧಿಗಳಿಗೆ ಆ ಲೇಬಲನ್ನು ಹಚ್ಚಿ ಮಾರುವಂಥದ್ದನ್ನು ಇತ್ತೀಚೆಗಷ್ಟೇ ಕಂಡು ಹಿಡಿದ್ರು. ಆ ವಿಷಯ ತಿಳಿದು ಮನಸ್ಸಿಗೆ ನೋವಾಯಿತು. ಯಾಕಂತ ಹೇಳಿದ್ರೆ ವೈದ್ಯರು ಕೆಲವು ಬಾರಿ ಔಷಧಿಗಳನ್ನು ಬರೆಯುವಾಗ ಯಾವುದೋ ಒಂದು ಬ್ರ್ಯಾಂಡ್ ಮೇಲೆ ಅವರಿಗೆ ಅತಿಯಾದ ನಂಬಿಕೆ ಇರುತ್ತೆ, ಇದನ್ನು ಕೊಟ್ಟರೆ ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಅಂತಹ ಔಷಧಿಗಳನ್ನೇ ಅವರು ಬರೆದಿರ್ತಾರೆ. ಯಾಕಂತ ಹೇಳಿದ್ರೆ ಅವುಗಳ ಗುಣಮಟ್ಟದ ಮೇಲೆ ಡಾಕ್ಟರರಿಗೆ ಇರುವಂತಹ ಒಂದು ವಿಶ್ವಾಸ, ನಂಬಿಕೆ. ಆದರೆ ಅದೇ ಔಷಧಿ ಅಂತ ಹೇಳಿ ನಕಲಿ ಔಷಧಿನ ತಿಳಿದೆ ತಗೊಂಡು ಬಂದು ಅದನ್ನು ರೋಗಿಗಳು ತಗೊಂಡಾಗ ಅದು ಕೆಲಸ ಮಾಡದೆ ಹೋದರೆ ಡಾಕ್ಟರರಿಗೆ, ಔಷಧಿ ಕಂಪ್ನಿ ಮೇಲೆ ಇರುವಂತಹ ಭರವಸೆನೆ ಹೋಗ್ಬಿಡುತ್ತೆ. ಜೊತೆಗೆ ಇದು ರೋಗಿಗಳ ಪ್ರಾಣದ ಜೊತೆ ಆಟ ಆಡುವಂತಹ ವಿಷಯ. ಇದನ್ನು ಕೂಡ ಮಾಡಬೇಕಾ ಹಣ ಸಂಪಾದನೆಗಾಗಿ ಅಂತ ಹೇಳಿ ಒಂದು ಬಾರಿ ನಮ್ಮ ಮೇಲೆ, ನಮಗೆ ಅಂದರೆ ಈ ಮಾನವ ಕುಲದ ಮೇಲೇ ಒಂದು ಬಾರಿ ಬೇಜಾರಾಗುವಂತಹ ವಿಷಯ ಕೂಡ ಇದು. ಹೌದು, ಬೇಡ ಅಲ್ವಾ, ಮನುಷ್ಯರ ಒಂದು ಪ್ರಾಣದ ಜೊತೆಗೆ ಚೆಲ್ಲಾಟ ಆಡುವಂತಹ ಈ ಹಣದ ಸಂಪಾದನೆಯ ದಾರಿ ಖಂಡಿತವಾಗಿಯೂ ಬೇಡವೇ ಬೇಡ. ಹಾಗಾಗಿ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡೋಣ, ಸುರಕ್ಷತೆಯನ್ನು ಕಾಪಾಡೋಣ ಮತ್ತು ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಮನಸ್ಸಿನವರಾಗಿ ಕೆಲಸವನ್ನು ಮಾಡೋಣ, ಕೈ ಜೋಡಿಸೋಣ ಅನ್ನುವಂತಹ ಆಶಯ. 1970ರಲ್ಲಿ ಈ ಒಂದು ದಿನದ ಆಚರಣೆ ರೂಢಿಗೆ ಬಂತು. ಅಕ್ಟೋಬರ್ 14ನೇ ತಾರೀಕು ವಿಶ್ವ ಮಾನದಂಡಗಳ ದಿನ.

ಜಂಗ್ಲೆ ಚಿತ್ರದ ಗೀತೆ ಮೂಡಿ ಬಂತು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿತ್ತು. ಇದರೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10:00 ನಾವು ಸಮೀಪಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಆಂಧ್ರಪ್ರದೇಶಕ್ಕೆ ಎರಡು ದಿನಗಳ ಭೇಟಿ ನೀಡುತ್ತಿದ್ದು, ಇಂದು ಅವರು ವಿಜಯವಾಡಗೆ ತೆರಳಲಿದ್ದಾರೆ. ನಾಳೆ ನಡೆಯಲಿರುವ ರಾಷ್ಟೀಯ ಸರಸ್ ಮೇಳ 2026 ಉದ್ಘಾಟಿಸಲಿದ್ದಾರೆ. ಡೆಂಗಿ ಲಸಿಕೆಯ ಕುರಿತು ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಕೆರ ಸಂಸ್ಥೆಯ ವತಿಯಿಂದ ಜಾಗೃತಿಯಿಂದ ಅನುಷ್ಠಾನದವರೆಗೆ ಕರ್ನಾಟಕದಲ್ಲಿ ಡೆಂಗಿ ತಡೆಗಟ್ಟುವಿಕೆ ಬಲಪಡಿಸುವುದು ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ತಂತ್ರಜ್ಞಾನ, ಉತ್ಪನ್ನಗಳು ಮತ್ತು ನವೀನ ಪರಿಹಾರಗಳನ್ನು ರೂಪಿಸಲು ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ನವೋದ್ಯಮ ಉತ್ತೇಜನ ನೀತಿ ರೂಪಿಸಲಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಯುವಜನರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಧನೆ ಮಾಡುವುದರ ಜೊತೆಗೆ ಸಮಾಜದ ಉದ್ದಾರ ಮತ್ತು ದೇಶದ ಉಜ್ವಲ ಭವಿಷ್ಯಕ್ಕೆ ಶ್ರಮಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಯುವ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಷ್ಯಾದಿಂದ ಡೀಸೆಲ್ ಆಮದು ಒಪ್ಪಂದದ ಕುರಿತು ಟೀಕೆಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಪ್ಪಂದವನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕ ಮಾರುಕಟ್ಟೆಗೆ ರಷ್ಯಾದ ಡೀಸೆಲ್ ಪೂರೈಕೆ

ಿಸುವ ಉದ್ದೇಶ ಇಂಧನ ಬೆಲೆಗಳ ಏರಿಕೆಯನ್ನು ನಿಯಂತ್ರಿಸುವುದೇ ಹೊರತು ಅಮೆರಿಕಕ್ಕೆ ಪೂರೈಸುವುದಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026ರಲ್ಲಿ ಭಾರತದ ಡಬಲ್ಸ್ ಅಭಿಯಾನ ಇಂದು ಆರಂಭವಾಗಲಿದ್ದು, ಪುರುಷರ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿರೋ ಜೋಡಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಕಣಕ್ಕೆ ಇಳಿಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:04:30. ಆತ್ಮೀಯ ಕೇಳುಗರೆಲ್ಲರಿಗೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗಾಗಿ ಕಾದಿವೆ ಸುಮಧುರವಾದ ಕನ್ನಡ ಚಿತ್ರಗೀತೆಗಳು. 1 ಗಂಟೆಯ ಈ ಪಯಣದಲ್ಲಿ ನಿಮ್ಮೊಂದಿಗೆ ಈ ಹಾಡುಗಳು ಕೇಳಿಬರುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಚಂದದ ಅರಮನೆ ಚಿತ್ರದ ಈ ಚಂದದ ಗೀತೆಗೆ ದನಿಯಾದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ.

ನಮ್ಮ ಜೊತೆಯಾಗಿರುವಂತಹ ಕೇಳುಗರು, ಹೌದು, ಬೆಳಗಿನಿಂದಲೂ ಕೂಡ ಕಾರ್ಯಕ್ರಮಗಳನ್ನು ಕೇಳ್ತಾ ಜೊತೆಯಾಗಿದ್ದೀವಿ. ವಿವಿಧ ಭಾರತಿ ಎಂದೆಂದಿಗೂ ನಮ್ಮ ಜೊತೆ, ನಾವು ವಿವಿಧ ಭಾರತಿ ಜೊತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರ್ಯಾರು ಅಂತ ಹೇಳಿ ನೋಡೋಣ. ಶಿವಗಂಗಾ ಹೆಬ್ಬಾಳದಿಂದ ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ ಹಾಗೂ ಅವರ ಮನೆಯವರು ನಳಿನಿ ಲಂಕೇಶ್ ಅವರು, ಭಾಗ್ಯಲಕ್ಷ್ಮಿ ರಾಜಾನುಕುಂಟೆಯಿಂದ ಹೊನ್ನೂರ್ ಅಲಿ ಅವರು, ಹಾಗೇನೇ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದ ನಮ್ಮ ಕೇಳುಗರು, ಗೋಕಾಕ್ ತಾಲೂಕು ಬನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಹಾಗೂ ಅವರ ಮನೆಯವರು, ಅಂಕುಶ್ ದೀಪಾ ಮಹಾದೇವ್ ಅವರು ಬನಹಟ್ಟಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿ ತಾಲೂಕಿನಿಂದ, ಹಾಗೆ ಕಲಬುರಗಿಯ ಚಂದುಲಾಲ್ ಅವರು, ಶ್ರದತ್ ಮುಳೆಯವರು ನ್ಯಾಮತಿಯ ನಮ್ಮ ಕೇಳುಗರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಗೀತಾ ಜೋಶಿಯವರ ಸಂದೇಶ ನಮ್ಮನ್ನು ತಲುಪಿರೋದು ಅಹಮದಾಬಾದ್ನಿಂದ, ಹಾಗೆ ಧರ್ಮಣ ಧನ್ಯವರ ಸಂದೇಶ ನಮ್ಮನ್ನು ತಲುಪಿದೆ. ವಿವಿಧ ಭಾರತೀಯನ ನಾನು ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಇದ್ದೀನಿ, ಎಲ್ಲವೂ ಕೂಡ ತುಂಬ ಸುಂದರ ಕಾರ್ಯಕ್ರಮಗಳು ಅಂತ ಹೇಳಿ ಜಯ ಅವರು ಬಿ ಎಸ್ ಕೆ ಮೂರನೇ ಹಂತದಿಂದ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಉದಯ ಕರ್ಕೀರ ಉಡುಪಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿದಾನಂದ ಪತ್ತಾರ ಅವರು ಹಿಂಗಣಿಯಿಂದ, ಹಾಗೆ ಹರೀಶ್ ಮಲ್ಲೇಶ್ವರ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಛತ್ತೀಸ್ಗಢದಲ್ಲಿ 75 ದಿನ ದಸರಾವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿ, ಹಾಗೆ ಟಿ ಆರ್ ಮಿಲ್ ಚಾಮರಾಜಪೇಟೆಯ ಗಣೇಶ್ ಅವರ ಸಂದೇಶ ನಮ್ಮನ್ನು

ತಲುಪಿದೆ. ಮತ್ತು ಸೌಭಾಗ್ಯ ಅವರು ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದ ನಮ್ಮ ಕೇಳುಗರು, ಅರುಣಾ ಮೈತ್ರಿ ಜೆ ಸಿ ನಗರದಿಂದ ನಿಮ್ಮ ಜೊತೆ ನಾವು ಇದ್ದೀವಿ ಅಂತಿದ್ದಾರೆ. ಅನಂತರಾಜು ಗುರ್ಲಡ್ಕ ಹಿರಿಯೂರು ಇಲ್ಲಿಂದ ಅನಿತಾ ಅವರು ಕೂಡ ಕಾರ್ಯಕ್ರಮವನ್ನು ಕೇಳ್ತಿದ್ದಾರಂತೆ. ಸಿರಿಗೆರೆಯ ಉಮೇಶ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಅರುಣಾ ಮೈತ್ರಿಯವರು, ಪ್ರಶಾಂತ್ ಸ್ನೇಹ ಆರ್ಯನ್ ಅವರ ಸಂದೇಶ, ಮಂಜುಳಾ ಮುನಿಯಪ್ಪ ಅವರ ಸಂದೇಶ ಮತ್ತು ಶಿವಲಿಂಗಯ್ಯ ಹಿರೇಮಠ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಜಗದೀಶ್ವರ ಆಚಾರ್ ಅವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಿಂದ. ಹಾಗೆ ವಿಶಾಲ ಹಿರೇಮಠ್ ಇವರು ಸಹಕಾರ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರೆ. ಮತ್ತಾರು ಸುಬ್ಬರಾವ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ದಿನೇಶ್ ಲಿಖಿತ್ ಈ ಎಲ್ಲ ಕೇಳುಗರು ಕೂಡ ತಿಪ್ಟೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಲಮೇಲದಿಂದ ರಾಜು ಹಿಪ್ಪರಿಗೆ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಣ್ಣಿಕಲ್ ಕೃಪಾ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಹೇಮಾ ಶಶಿಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತಾರು, ಕಬಾಡಿ ವಿನುತಾ ರವಿ ಅವರ ಸಂದೇಶ ನಮ್ಮನ್ನು ತಲುಪಿದೆ. ನಾವು ಕೂಡ ವಿವಿಧ ಭಾರತಿ ಜೊತೆಗಿದ್ದೀವಿ ಅಂತ ಹೇಳಿ ಮಂಜುನಾಥ್ ಸಿದ್ಧಾರ್ಥ್ ನಾಗೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಸರನ್ನು ತಿಳಿಸಿಲ್ಲ. 4494 ಈ ಸಂಖ್ಯೆಯಿಂದ ಕೊನೆಗೊಳ್ಳುವಂತಹ ನಮ್ಮ ಕೇಳುಗರ ಮೊಬೈಲ್ ಸಂಖ್ಯೆ ಇದು. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ನಮ್ಮ ಕೇಳುಗರು, ಜಗದೀಶ್ ಮೂಗನಾಯಕನ ಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸಿ ಅವ್ರು ಹೇಳ್ತಾ ಇದ್ದಾರೆ. ಕಾಡಿನಿಂದ ಆಹಾರ ಅರಸಿ ಬರುವಂತಹ ಆನೆಗಳ ನಡುವೆ ಈ ಆಚರಣೆ ಸ್ವಲ್ಪ ಬೇಸರ ಅನಿಸುತ್ತೆ. ಅವುಗಳಷ್ಟಕ್ಕೆ ಅವುಗಳನ್ನು ಬಿಟ್ಟಿದ್ರೆ ಪರಿಸರದ ಸಮತೋಲನ ಆಗ್ತಾ ಇತ್ತು ಅಂತ ಹೇಳಿ, ಹಿಂದಿನಿಂದಲೂ ಗಜರಾಜ ಅಂತ ಹೇಳಿದರೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಒಂದು ಪೂಜನೀಯ ಸ್ಥಾನವನ್ನು ಪಡೆದಿರುವಂಥವನು, ಅಷ್ಟೇ ಗೌರವವಾಗಿ ಸಾಂಪ್ರದಾಯಿಕವಾಗಿ ಗಜರಾಜನನ್ನು ಕಾಡಿನಿಂದ ಮೈಸೂರು ನಗರಿಗೆ ಕರೆತಂದು ಈ ಒಂದು ಆಚರಣೆಯಲ್ಲಿ ಅವುಗಳ ಪಾಲ್ಗೊಳ್ಳುವಿಕೆಯನ್ನು ಮಾಡಿ ನಂತರ ಅಷ್ಟೇ ಒಂದು ಗೌರವದಿಂದ ಕಾಡಿಗೆ ಅವನನ್ನು ಬಿಡುವಂತಹ ಒಂದು ಕಾರ್ಯ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು. ಗಜರಾಜನಿಗೆ ಯಾವುದೇ ಒಂದು ಅಗೌರವ, ಅವನಿಗೆ ತೊಂದರೆ ಆಗದಂತಹ ರೀತಿಯಲ್ಲಿ ಗಜರಾಜನನ್ನು ಈ ಒಂದು ದಸರೆಯ ಆಚರಣೆಯಲ್ಲಿ ತೊಡಗಿಸಿಕೊಳ್ಳೋದು ನಡೆದುಕೊಂಡು ಬಂದಿದೆ. ಹಾಗಾಗಿ ಬೇಸರ ಪಡುವಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು ಒಂದು ಭಾವನೆ. ಹಾಗೆಯೇ ಮತ್ತಾರು, ನಾಗರತ್ನ ಅವರು ಹಲವಾರು ಸಂದೇಶಗಳ ಮೂಲಕ ಬೆಳಗಿನಿಂದಲೂ ಕೂಡ ನಮ್ಮ ಜೊತೆಯಾಗಿದ್ದಾರೆ. ಹಾಗೆಯೇ ವರಲಕ್ಷ್ಮಿಯವರು ಪೀಣ್ಯದ ನಮ್ಮ ಕೇಳುಗರು, ಮತ್ತಾರು ಸುಮಾ ಸುಂಕದ ಕಟ್ಟೆಯ ನಮ್ಮ ಕೇಳುಗರು, ಹನುಮಂತಪ್ಪ ಹುಲಿಗೆಮ್ಮನವರವರು, ಹಲಸೂರಿನ ರಾಜೇಶ್ ಅವರು, ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ, ಗೀತಾ ನಾಗಪ್ಪ ಗೋಪಾಲ ಅವರು, ಹಾಗೆ ಹಲಗಲಿ ಗ್ರಾಮದ ವೀರಯ್ಯ ಗುರುಮಠ ಅವರು, ಬೆಳಗಾವಿಯ ನಮ್ಮ ಕೇಳುಗರು ಬಸವರಾಜ ಅವರು, ಹಾಗೆ ಹನುಮಂತಪ್ಪ ಮಡಿವಾಳರ್, ರಾಮಚಂದ್ರಪ್ಪ ಸಂಡೂರಿನ ನಮ್ಮ ಕೇಳುಗರು ಓದೋದಕ್ಕೆ ಶುರು ಮಾಡಿದ್ಮೇಲೆ ಮತ್ತೊಂದಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿದೆ. ಆ ಸಂದೇಶಗಳನ್ನು ಇನ್ನೊಂದು ಗೀತೆಯ ನಂತರ ನೋಡೋಣ. ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಯಾವ ಗೀತೆ? ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಹಾಡು. ಚಕ್ರವರ್ತಿಯವರ ರಾಗ ನಿರ್ದೇಶನದಲ್ಲಿ ಈ ಗೀತೆನ ಹಾಡಿದ್ದಾರೆ ಎಸ್ ಜಾನಕಿ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಈ ಹಾಡಿಗಿದೆ.

ನಮ್ಮ ಜೊತೆಯಾಗಿರುವ ಕೇಳುಗರ ಹೆಸರುಗಳು: ಶಿವಮೊಗ್ಗದ ಹುಸೇನ್ ಅವರು, ಕುಮಾರ್ ಬಂಗಾರಿ ಆಟೋ, ಹಾಗೇನೆ ಮತ್ತಾರು, ಸಂಪತ್ ಲಕ್ಷ್ಮಿಯವರು ಮಲ್ಲೇಶ್ವರಂನಿಂದ, ಏನೇಮ್ ಕರ್ಜಗಿ ಮುರಗೋಡು ಇಲ್ಲಿಂದ, ಹಾಗೆ ನಂಜೇಗೌಡ ಚಾಮುಂಡೇಶ್ವರಿ ನಗರ, ಮಂಜು ಮುನಿ ಇವರು ಕೂಡ ಜೊತೆಯಾಗಿದ್ದಾರೆ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಹಾಗೆ ಮತ್ತಾರು, ಉಮೇಶ್ ಅವರು ಸಿರಿಗೆರೆಯಿಂದ, ಎಲ್ಲ ಕೇಳುಗರು ಕೂಡ ಜೊತೆಯಾಗಿದ್ದೀವಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ನಮಗಂತೂ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿದ್ರೆ ಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿ ಹೇಳಿದರೆ ಧನ್ಯವಾದ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಟೋನಿ ಚಿತ್ರದಿಂದ ಮುಡಿ ಬರ್ತಾ ಇದೆ. ರವಿ ಹಾಗೂ ನಾಗೇಂದ್ರ ಅವರ ಧ್ವನಿಯಲ್ಲಿದೆ, ದೊಡ್ಡರಂಗೇಗೌಡ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: 10:31:36

ಸಮಯ ಇದು. ಅಲಿಸ್ತಾ ಇದ್ದೀರಿ ಹಳೆಯ ಕನ್ನಡ ಚಿತ್ರಗೀತೆಗಳು, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಇನ್ನೀಗ ಮೂಡಿಬರುವಂತಹ ಗೀತೆ ಆರಾಧನೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿಯವರು, ಹಾಗೆ ವೀಣಾ ಪಂಡಿತ್ ಅವರು ದನಿಗೂಡಿಸಿರುವಂತಹ ಹಾಡು ಇದು. ಆರ್ ಎನ್ ಜೈಗೋಪಾಲ್ ಅವರು ಗೀತ ಸಾಹಿತಿ, ಕುಮಾರ್ ಅವರ ರಾಗ ಸಂಯೋಜನೆ ಈ ಗೀತೆಗಿದೆ.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ ಪಪ್ಪಿ ಇನ್ನೂ ಸಿಹಿ.

ಮಾತು ಚೆನ್ನ ಮೌನ ಚೆನ್ನ ನಿನ್ನ ಈ ಕೋಪ ಬಲು ಚೆನ್ನ. ಹೌದು, ಕೋಪ ಬಲು ಚೆನ್ನ ಯಾರಿಗೆ ಇಷ್ಟ ಆದವ್ರಿಗೆ ಮಾತ್ರ. ನೀವು ಮಾತ್ರ ನಮ್ಮ ಜೊತೆ ಯಾವತ್ತೂ ಕೋಪ ಮಾಡ್ಕೋಬೇಡಿ. ಹೌದು, ನನ್ನ ಸಂದೇಶ ಓದ್ತಾ ಇಲ್ಲ, ನನ್ನ ಹಾಡು ಪ್ರಸಾರ ಆಗಲಿಲ್ಲ ಅಂತ ಹೇಳಿ ಹುಸಿ ಮುನಿಸು ತೋರಿ ನಮ್ಮ ಕೇಳುಗರು ನಮಗೆ ಸಂದೇಶಗಳನ್ನು ಕಳಿಸೋದು ಕೂಡ ಉಂಟು. ಆದರೆ ಅದು ಪ್ರೀತಿಯಿಂದ ಕಳಿಸೋ ಸಂದೇಶ. ಈ ತಾಯಿ ಹತ್ರ ತಾನೇ ಮಕ್ಕಳು ಹಠ ಮಾಡೋದು ಮುನಿಸ್ಕೊಳ್ಳೋದು ಇಲ್ಲ, ಆ ಒಂದು ಭಾವನೆ ನಮ್ಮ ನಿಮ್ಮಲ್ಲಿ ಅಂತ ಹೇಳಿ ನಾನು ಕೂಡ ಅಂದ್ಕೊಳ್ತೀನಿ. ರಾಮಲಕ್ಷ್ಮಣ ಚಿತ್ರದ ಗೀತೆ ಈಗಷ್ಟೇ ನೀವು ಕೇಳಿದ್ದು ಎಸ್ ಜಾನಕಿಯವರು, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಹಾಡಾಗಿತ್ತು. ಇದು ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಈ ಒಂದು ಚಂದದ ಹುಸಿ ಮುನಿಸಿನ ಹಾಡಿಗೆ ಇತ್ತು. ಮುಂದೆ ಪ್ರಸಾರ ಆಗೋ ಗೀತೆ ಜಿ ಉದಯಶಂಕರ್, ರಾಜನ್ ನಾಗೇಂದ್ರ, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಇದೇ ಕಾಂಬಿನೇಷನ್ನಲ್ಲಿ ಬಂದಿರುವಂತಹ ಗೀತೆ. ಇಬ್ಬನಿ ಕರಗಿತು ಚಿತ್ರದ ಹಾಡು ಇದು.

ಇಂಥ ಚಂದದ ಗೀತೆಗಳನ್ನು ಕೇಳ್ತಾ ಇದ್ರೆ ಕೋಪ ಯಾರಿಗೆ ತಾನೇ ಬರುತ್ತೆ, ಯಾಕೆ ತಾನೇ ಬರುತ್ತೆ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದರೆ ನಮ್ಮನ್ನು ಕೋಮಲಾರಾಮ್ ಅವರು, ಶಿವರಾಮ್ ಕಾರಂತನಗರದ ನಮ್ಮ ಕೇಳಿದ್ರು. ಎಷ್ಟೊಂದು ಪ್ರೀತಿಯ ಅಭಿಮಾನ ನಮ್ಮ ವಿವಿಧ ಭಾರತಿ ಬಗ್ಗೆ ಇರೋದು, ಹೌದು ನಮ್ಮ ನಿಮ್ಮ ವಿವಿಧ ಭಾರತಿ ಬಗ್ಗೆ ಇರೋದು ಗೊತ್ತಾಗುತ್ತೆ ನಿಮ್ಮ ಈ ಒಂದು ಚಂದದ ಸಂದೇಶದ ಮೂಲಕ. ಬೆಳಗಿನಿಂದ ಮೂಡಿ ಬಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು, ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳಿ ಹೇಳಿದರೆ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಗೀತೆ, ಹೌದು ಇಷ್ಟು ಹೊತ್ತು ಮೆಲೋಡಿ ಹಾಡುಗಳನ್ನು ಕೇಳಿದ್ವಿ, ಈಗ ಒಂದು ಡಾನ್ಸ್ ನಂಬರ್. ಹೌದು, ಆಶಾ ಚಿತ್ರದ ಪಿ ಸುಶೀಲಾ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಈ ಎನರ್ಜೆಟಿಕ್ ಹಾಡು ನಿಮಗಾಗಿ.

ಪಿ ಸುಶೀಲ ಅವರ ಧ್ವನಿಯಲ್ಲಿ ಇರುವಂತಹ ಈ ಡಿಸ್ಕೋ ಹಾಡು ಕೇಳಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ದಸರಾ ಆನೆಯ ಆಗಮನದಿಂದ ಹಿಡಿದು ನಿರ್ವಹಣೆ ಮತ್ತು ನಿರ್ಗಮನದವರೆಗೂ ಕೂಡ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿ ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆರತಿಯವರು ಬನಶಂಕರಿಯಿಂದ ಸಂದೇಶ ಕಳಿಸಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೇಳಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆ ಮುಡಿ ಬರ್ತಾ ಇದೆ. ಎಸ್ ಜಾನಕಿಯವರ ಒಂದು ಕಂಠ ಸಿರಿಯಲ್ಲಿ ಅಂತರಾಳ ಚಿತ್ರದ ಹಾಡು ಇದು. ರಾಜ್ಕುಮಾರ್ ಭಾರತಿ ಅವರು ಕೂಡ ದನಿಗುಡಿಸಿದ್ದಾರೆ. ಎಂ ಎಲ್ ವ್ಯಾಸರಾವ್ ಅವರ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ಓಲ್ಡ್ ಈಸ್ ಗೋಲ್ಡ್ನ ಒಂದು ಗಂಟೆಯ ಪ್ರಸಾರದಲ್ಲಿ ಕೊನೆಯ ಹಂತಕ್ಕೆ ನಾವೀಗ ಬಂದ್ಬಿಟ್ಟಿದ್ದೀವಿ. ಗೆದ್ದ ಮಗ ಚಿತ್ರದ ಹಾಡು ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧನಿಯಾಗಿರುವಂತಹ ಹಾಡು, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಹಾಗೆ ಚಕ್ರವರ್ತಿಯವರ ಸಂಗೀತ ಈ ಹಾಡಿಗಿದೆ.

ಆತ್ಮೀಯ ಕೇಳುಗರೆ, ಇದರೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಈಗ ನಾನು ಸ್ಟುಡಿಯೋದಿಂದ ಹೊರಗೆ ಹೋಗುವಂತಹ ಸಮಯ ಬಂದಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಹಾಗೆಯೇ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ಸುನೀತಾ.

ಮಾಡಿದರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 11:00 ನಾವು ಸಮೀಪಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಕೇಳಿಬರುತ್ತೆ. ನಂತರದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆರ್ ಜಿ ವಿನುತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವರಾತ್ರಿ ಹಬ್ಬದ ನಾಲ್ಕನೇ ದಿನವಾದ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಕ್ತಿ ದೇವತೆ ಮಾತಾ ಕೂಷ್ಮಾಂಡ ದೇವಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು, ದೇವಿಯ ಅನಂತ ಶಕ್ತಿಯು ದೇಶದ ಸಮಸ್ತ ನಾಗರಿಕರಿಗೆ ಹೊಸ ಭರವಸೆ, ಸುಖ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿದ್ದಾರೆ. ಭಾರತದ ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಜಾಗತಿಕ ಇತಿಹಾಸದ ಕುರಿತು ಹಮ್ಮಿಕೊಳ್ಳಲಾಗಿರುವ ಬೃಹತ್ತರ ಭಾರತ ಜಗತ್ತಿನಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಸಂದೇಶದ ಮೂಲಕ ಮಾತನಾಡಲಿದ್ದಾರೆ. ಶಾಂತಿಯುತ, ಸ್ಥಿರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಸಮಾನ ಗುರಿ ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಆಸಿಯಾನ್ ಭಾರತ ರಕ್ಷಣಾ ಚಿಂತಕರ ಚಾವಡಿ ವೇದಿಕೆಯ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹಡಗು ನಿರ್ಮಾಣ ಮಿಷನ್ ಅಡಿಯಲ್ಲಿ ಭಾರತದ ಹಡಗು ನಿರ್ಮಾಣ ಉದ್ಯಮಕ್ಕೆ ಬಲ ತುಂಬುವ ನಿಟ್ಟಿನಲ್ಲಿ ಎರಡು ವಿಶೇಷ ಸಾಲ ಮಾರುಕಟ್ಟೆ ಅಪಾಯ ವಿಮಾ ಉತ್ಪನ್ನಗಳನ್ನು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಘೋಷಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ ನಾಲ್ಕನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 33 ಅಂಕ ಇಳಿಕೆ ಕಂಡು 73 ಸಾವಿರದಲ್ಲಿದ್ದರೆ ನಿಫ್ಟಿ ಕೂಡ 33 ಅಂಕ ಇಳಿಕೆ ದಾಖಲಿಸಿ 22,689 ಆರಂಭಿಕ ವಹಿವಾಟು ನಡೆಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:04 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬುಧವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಸುಮಧುರವಾದ ಗೀತೆಗಳನ್ನು ಕೇಳುವಂಥ ಸಮಯ ಬಂದಾಗಿದೆ. ಸೂಪರ್ ಹಿಟ್ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ, ಮೂಡಿ ಬರ್ತಾ ಇದೆ. ಆರಂಭದಲ್ಲಿ ಬೇಗೂರು ಕಾಲೋನಿಯಿಂದ ರಾ ರಾ ರಾಘವ ಅನ್ನೋ ಗೀತೆ, ಅಂತೋಣಿದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರುವ ಗೀತೆಗೆ ಸಾಹಿತ್ಯವನ್ನ ಬರೆದಿದ್ದಾರೆ ಚೇತನ್ ಕುಮಾರ್, ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಭಿನಂದನ್ ಕಾಶ್ಯಪ್.

0: ಮುಂದೆ ಮೂಡಿ ಬರ್ತಾ ಇದೆ ಭಗೀರಥ ಚಿತ್ರದಿಂದ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಜಿ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಪ್ರದೀಪ್ ವರ್ಮಾ ಅವರ ಸಂಗೀತವಿದೆ. ಒಂದು ಜಾಹೀರಾತಿನ ನಂತರ ಗೀತೆ ಪ್ರಸಾರ ಆಗ್ತಾ ಇದೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: PCPNDT कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: ಮಚ್ಚಾ, ಒಂದ್ ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
3: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
2: ಖಂಡಿತ, E20 ಕೂಡ ಅಂತದೇ ಇಂಧನ. ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ. ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಮುಂದೆ ಮೂಡಿ ಬರ್ತಾ ಇದೆ ಅಮರ ಪ್ರೇಮಿ ಅರುಣ್ ಚಿತ್ರದಿಂದ ಕಿರಣ್ ರವೀಂದ್ರನಾಥ್ ಹಾಗೂ ಪ್ರವೀಣ್ ಕುಮಾರ್ ಜಿ ಅವರ ಗಾಯನದಲ್ಲಿ ಪ್ರವೀಣ್ ಕುಮಾರ್ ಜಿ ಅವರ ಸಾಹಿತ್ಯಕ್ಕೆ ಕಿರಣ್ ರವೀಂದ್ರನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಸಂತೋಷ್ ವೆಂಕಿ, ಐಶ್ವರ್ಯ ರಂಗರಾಜನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುಮ್ಮಿನೇನಿ ವಿಜಯ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಚಿತ್ರ ಭುವನಂ ಗಗನಂ. ಮುಂದೆ ಮೂಡಿ ಬರ್ತಾ ಇದೆ ಅಪಾಯವಿದೆ ಎಚ್ಚರಿಕೆ ಚಿತ್ರದ ಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ಅಭಿಜಿತ್ ತೀರ್ಥಹಳ್ಳಿ ಅವರ ಸಾಹಿತ್ಯಕ್ಕೆ ಸುನಾಥ್ ಗೌತಮ್ ಅವರ ಸಂಗೀತ ಸಂಯೋಜನೆ ಇದೆ.

ಮೂಡಿ ಬಂದ ಗೀತೆ ಆಪಲ್ ಕಟ್ ಚಿತ್ರದ್ದು. ಸೃಷ್ಟಿ ಶಾಮನೂರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವೀರ್ ಸಮರ್ಥ್ ಅವರ ಸಾಹಿತ್ಯಕ್ಕೆ ಚೇತನ್ ಪಡ್ಕೋಣೆ ಅವರ ಸಂಗೀತವಿತ್ತು. ಮುಂದೆ ಮೂಡಿ ಬರ್ತಾ ಇದೆ ಪೃಥ್ವಿ ಭಟ್ ಅವರು ಹಾಡಿರುವ ಗೀತೆ ಬ್ಯಾಡ್ ಚಿತ್ರದಿಂದ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಸಮಯಾಗಿದೆ 11:51 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳ

ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಇವರು 1980 ಮತ್ತು 90 ದಶಕದಲ್ಲಿ ಕನ್ನಡದ ಚಿತ್ರಗಳಲ್ಲಿ ನಟಿಸಿದ ತಾರೆ. ಬೇರೆ ಭಾಷೆಯ ನಟಿಯಾದರೂ ಕೂಡ ಕನ್ನಡದ ದಿಗ್ಗಜರೊಂದಿಗೆ ನಟಿಸಿದ ಮುದ್ದು ಮುಖದ ಚಲುವೆ ಇವರು. ತನ್ನ ಮುದ್ದಾದ ನಟನೆಯಿಂದ ಅಪಾರ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ರು. ಯಾರಿರಬಹುದು ಇಂದಿನ ಕಲಾಭಾರತಿಯ ಅತಿಥಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಕಲಾ ಭಾರತಿಯಲ್ಲಿ ಸಾಕ್ತಾ ಇದ್ದೀವಿ ನಾವು. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದವೆ. ಆಗಲೇ ಯಾರಿರಬಹುದು ಇಂದಿನ ಕಲಾಭಾರತಿಯ ಅತಿಥಿ ಅಂತ? ಹೌದು, ಕಲಾಭಾರತಿಯ ಅತಿಥಿ ನೀವೆಲ್ಲ ಗೆಸ್ ಮಾಡಿದ ಹಾಗೆ ರೂಪಿಣಿಯವರೇ. ಹೌದು, ಅವರು 1980 ಮತ್ತು 1990 ದಶಕಗಳಲ್ಲಿ ಕನ್ನಡ, ತಮಿಳು, ತೆಲುಗು

ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನ ಗಳಿಸಿದ್ದ ಪ್ರಮುಖ ನಟಿಯವರು. ಇವರ ಮೂಲ ಹೆಸರು ಅಂದರೆ ಚಿತ್ರರಂಗಕ್ಕೆ ಬರುವ ಮೊದಲ ಇವರ ಹೆಸರು ಕೋಮಲ್ ಮಹುವಾಕರ್ ಅಂತ ಆಗಿತ್ತು. ಮುಂಬೈನಲ್ಲಿ ಒಂದು ಗುಜರಾತಿ ಕುಟುಂಬದಲ್ಲಿ ಇವರು ಹುಟ್ಟಿದ್ರು. ಇವರ ತಂದೆ ಕಾಂತಿಲಾಲ್ ವಕೀಲರಾಗಿದ್ದರು, ಹಾಗೆ ತಾಯಿ ಪ್ರಮೀಳಾ ಡಯಟೀಷಿಯನ್ ಕೂಡ ಆಗಿದ್ರು. ಬಾಲ್ಯದಲ್ಲೇ ಅಂದರೆ ಇವರು 4ನೇ ವಯಸ್ಸಿನಿಂದಲೇ ಮುಂಬೈನ ಲಚ್ಚು ಮಹಾರಾಜ್ ಅವರ ಹತ್ರ ಭರತನಾಟ್ಯ, ಕೂಚಿಪುಡಿ, ಒಡಿಸ್ಸಿ ಮತ್ತು ಕಥಕ್ ನೃತ್ಯ ಪ್ರಕಾರಗಳಲ್ಲಿ ತರಬೇತಿಯನ್ನು ಪಡೆದಿದ್ರು. ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಮಿಲಿ ಚಿತ್ರದಲ್ಲಿ ಬಾಲನಟಿಯಾಗಿ ಮೊದಲು ಕ್ಯಾಮ್ರಾವನ್ನು ಇವರು ಎದುರಿಸ್ತಾರೆ. ಹಿಂದಿಯಲ್ಲಿ ಇವರು ಕೋಮಲ್ ಮಹುವಾಕರ್ ಎನ್ನುವ ಹೆಸರಿನಲ್ಲೇ ಕೆಲವು ಸಿನಿಮಾಗಳಲ್ಲಿ ಕೂಡ ನಟಿಸಿದರು. ಮತ್ತಷ್ಟು ಮಾಹಿತಿ ಇವರ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ. ಒಂದು ಗೀತೆಯ ನಂತರ ಮೂಡಿ ಬರ್ತಾ ಇದೆ ಒಲವಿನ ಆಸರೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಟಿ ರೂಪಿಣಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸುಮಧುರವಾದ ಗೀತೆಗಳೊಂದಿಗೆ ಕನ್ನಡದಲ್ಲಿ ಅವರು ಕೋಮಲ್ ಮಹುವಾಕರ್ ಆಗಿದ್ದವರು. ಕನ್ನಡದಲ್ಲಿ ಅವರ ಹೆಸರು ರೂಪಿಣಿ ಅಂತ ಆಗುತ್ತೆ. ಅವರು ಕನ್ನಡದಲ್ಲಿ ನಟಿಸಿ ಅಂದರೆ ದಿಗ್ಗಜ ನಟರನ್ನು ನಟಿಸಿ ಭಾರಿ ಬೇಡಿಕೆಯ ನಟಿ ಕೂಡ ಆಗ್ತಾರೆ. 80ರ ಕೊನೆಯ ಹಂತಗಳಲ್ಲಿ ಮತ್ತು 90ರ ಆರಂಭದ ದಶಕದಲ್ಲಿ ಕನ್ನಡದಲ್ಲಿ ರೂಪಿಣಿಯವರು ಒಟ್ಟು 10 ಚಿತ್ರಗಳಲ್ಲಿ ನಟಿಸಿದರೂ ಕೂಡ ಕನ್ನಡದ ದಿಗ್ಗಜ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಹೆಚ್ಚಿನ ಸಿನಿಮಾಗಳಲ್ಲಿ ಅಂದರೆ ಸುಮಾರು 6 ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನವನ್ನು ಗೆದ್ದಿದ್ದಾರೆ. ಇವರು ಒಲವಿನ ಆಸರೆ, ದೇವ, ಮತ್ತೆ ಹಾಡಿತು ಕೋಗಿಲೆ, ನೀನು ನಕ್ಕರೆ ಹಾಲು ಸಕ್ಕರೆ, ರವಿವರ್ಮ, ರಾಜಾದಿರಾಜ, ಗೋಪಿ ಕೃಷ್ಣ, ಸಪ್ತಪದಿ ಮುಂತಾದ ಕನ್ನಡ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಗೋಪಿ ಕೃಷ್ಣ ಚಿತ್ರದಿಂದ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಒಂದು ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸಮಯಾಗಿದೆ 11:55. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ ಸ್ನೇಹಿತರೆ. ರೂಪಿಣಿ ಅವರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಹಾಗೆಯೇ ಸಂದೇಶಗಳು ಕೂಡ ಬಹಳಷ್ಟು ಬಂದು ನಮ್ಮನ್ನು ತಲುಪಿದೆ. ಸಂದೇಶ ಕಳಿಸಿದ್ದಾರೆ ಕೌಸಲ್ಯ ಬನಶಂಕರಿಯಿಂದ. ಹಾಗೇನೆ ಯಾರಿದು ಉಮೇಶ್ ತಿರಿಗೆರೆಯಿಂದ ಇವರ ಸಂದೇಶ ಕೂಡ ಬಂದು ತಲುಪಿದೆ. ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ ಸಂದೇಶವನ್ನು ಕಳಿಸಿದ್ರೆ. ಜಗದಾಂಬಿಕಾ ಹಂಸವೇಣಿ ಮತ್ತಿಕೆರೆಯಿಂದ ರೂಪಿಣಿಯವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ನೇತ್ರಾ ಕೆಂಗೇರಿಯವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಗಾಯತ್ರಿ ಚಂದ್ರಶೇಖರ್, ರವಿ ಬಟ್ಲೇರಿ ಸಿ ಎನ್ ಹಳ್ಳಿಯಿಂದ, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಶಾಂತಾರಾಮ್ ಶ್ರೀನಗರದಿಂದ, ಹಾಗೆ ಕವಳಿ ಮನೋಜ್ ಕವಳಿ ಸಮರ್ಥ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಂಕೇಶ್ವರ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಯಾರಿದು ಜಯಕುಮಾರ್ ದಾಸನಹಳ್ಳಿಯಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಹರಿಹರದಿಂದ, ಹಾಗೆ ಶ್ರೀ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ರೂಪಿಣಿಯವರ ಕಲಾಭಾರತಿಯ ಮಾಹಿತಿ ಚೆನ್ನಾಗಿದೆ, ಹಾಗೆ ದೇವ ಗೋಪಿಕೃಷ್ಣ ಇದೆಲ್ಲ ನನ್ನ ಫೇವ್ರೆಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಕೂಡ ತಲುಪಿದೆ. ಅವರು ಹೇಳ್ತಾ ಇದ್ದಾರೆ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅವರ ಅಭಿನಯ ಅಮೋಘ ಮತ್ತು ಅವರ ಚಿತ್ರಗಳಲ್ಲಿ ಅವರ ನೃತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಸಂದೇಶ ಬಂದು ತಲುಪಿದೆ, ಎಲ್ಲ ಗೀತೆಗಳು ಸುಮಧುರವಾಗಿದೆ ಅಂತ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 11:56. ಕಲಾಭಾರತಿಯ ಕೊನೆಯ ಹಂತದಲ್ಲಿ ಕೂಡ ನಾವಿದ್ದೀವಿ. ರೂಪಿಣಿಯವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಯನ್ನು ಕೂಡ ಕೇಳ್ತಾ ಇದ್ವಿ ಸ್ನೇಹಿತರೆ. ತಮ್ಮ ಆಕರ್ಷಕ ಅಭಿನಯ ಹಾಗೂ ಸೌಂದರ್ಯದಿಂದ ಅಂದಿನ ಕನ್ನಡಿಗರ ಕನಸಿನ ಕನ್ಯೆಯಾಗಿದ್ದ ರೂಪಿಣಿಯವರ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ಮನದಲ್ಲಿ ಉಳಿದಿವೆ. ಅವರ ರೂಪಿಣಿ ಅಂದ ತಕ್ಷಣ ಅವರ ಅಭಿನಯದ ಚಿತ್ರಗಳು ಹಾಗೆ ಕಣ್ಮುಂದೆ ಬರ್ತಾ ಹೋಗುತ್ತೆ ಅಲ್ವಾ. ರೂಪಿಣಿಯವರ ಮಾಹಿತಿ ಹಾಗೂ ಗೀತೆಗಳೊಂದಿಗೆ ಇಂದಿನ ಕಲಾಭಾರತಿಯನ್ನು ಮುಗಿಸುವಂಥ ಸಮಯ ಬಂದಾಯಿತು. ಕೊನೆಯದಾಗಿ ಮೂಡಿ ಬರ್ತಾ ಇದೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಲ. ಕರ್ನಾಟಕದ ಮೀಸಲಾತಿ ಕಾಯ್ದೆಯನ್ನು 9ನೇ ಅನುಸೂಚಿಗೆ ಸೇರಿಸುವುದು, 50% ಮಿತಿಯನ್ನು ಮರುಪರಿಶೀಲಿಸುವುದು ಹಾಗೂ ಸಮಾನ ಅವಕಾಶಗಳನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೀಸಲಾತಿ ರಾಜಕೀಯ ಘೋಷಣೆಯಾಗದೆ ಅವಕಾಶ ವಂಚಿತ ಸಮುದಾಯಗಳ ಬದುಕಿನಲ್ಲಿ ನೈಜ ಬದಲಾವಣೆ ತರಬೇಕು, ಮುಂದಿನ ತಲೆಮಾರುಗಳು ಹೆಚ್ಚಿನ ಅವಕಾಶಗಳೊಂದಿಗೆ ಉತ್ತಮ ಭವಿಷ್ಯ ಹೊಂದುವಂತಾಗಲು ಸಾಮಾಜಿಕ ನ್ಯಾಯಕ್ಕೆ ಶಾಶ್ವತ ಸಾಂವಿಧಾನಿಕ ರಕ್ಷಣೆ ದೊರೆಯಬೇಕು ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಿಸುವುದರ ಜೊತೆ ಕಬ್ಬಿನ ತೂಕ, ಸಕ್ಕರೆ ಇಳುವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಕಬ್ಬಿನ ಇಳುವರಿ, ಕಟಾವು, ಮಾರಾಟ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರದ ಜಂಟಿ ಸಮಿತಿಗೆ ರಾಜ್ಯದಿಂದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಧಾರವಾಡದ 7 ವಿದ್ಯಾರ್ಥಿಗಳ ತಂಡ ಟೀಂ ಐಕಾರಸ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ರಾಷ್ಟ್ರಮಟ್ಟದ ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ 2026 ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಗಳಿಸಿದೆ. ತಂಡವು 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದಿದೆ ಎಂದು ಸಂಸ್ಥೆ ಪ್ರಾಧ್ಯಾಪಕ ಮಲ್ಲಿಕಾರ್ಜುನ ಖಂಡೆ ತಿಳಿಸಿದ್ದಾರೆ. ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 56.54 ಕೋಟಿ ರೂಪಾಯಿ ವೆಚ್ಚದ UGD ಭೂ ಒಳಚರಂಡಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಅನುಮೋದನೆ ದೊರಕಿದೆ. ಕಾಮಗಾರಿ ವಿಳಂಬದ ಕುರಿತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ಹಂತದಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗುವುದು ಎಂದು ಪೌರಾಡಳಿತ ಖಾತೆ ಸಚಿವ HC ಬಾಲಕೃಷ್ಣ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ

ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018 ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಗೊಂಡಿತು. PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ನಗದುರಹಿತ ಆರೋಗ್ಯ ಚಿಕಿತ್ಸಾ ವೆಚ್ಚ ಒದಗಿಸುವ ಈ ಯೋಜನೆ ದೇಶದ 40% ಬಡ ಜನರನ್ನು ತಲುಪುವ ಗುರಿ ಹೊಂದಿದೆ. ಇಂದು ಧಮ್ಮಚಕ್ರ ಪ್ರವರ್ತನ ದಿನ. ಅಕ್ಟೋಬರ್ 14 1956 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾಭೂಮಿಯಲ್ಲಿ ಬೌದ್ಧ ಧರ್ಮ ದೀಕ್ಷೆ ಸ್ವೀಕರಿಸಿದ ದಿನವಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರು ದಸರಾ ಪ್ರದರ್ಶನ ಆವರಣದಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮ ಮೇಳವನ್ನು ಉದ್ಘಾಟಿಸಿದರು. ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ದಸರಾ ಅಂಗವಾಗಿ ಆಯೋಜಿತ ಬಹುರೂಪಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಖ್ಯಾತ ಲೇಖಕಿ ವೈದೇಹಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಗ್ರಾಮದಲ್ಲಿ ಆಯೋಜಿತ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಾಲ್ಗೊಂಡರು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯನಿರ್ವಾಹಕ ವಿಶ್ವಸ್ತ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಮಲೇಷಿಯಾದ ಕೌಲಾಲಂಪುರದಲ್ಲಿ ಆಯೋಜಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಜಯಿಸಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಕನ್ನಡಿಗ ಸತೀಶ್ ಕುಮಾರ್ ಯು ಅವರನ್ನು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸನ್ಮಾನಿಸಿ ಗೌರವಿಸಿದರು. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಮದ್ದೂರು ವನ್ಯಜೀವಿ ವಲಯದಲ್ಲಿ ಉರುಳಿಗೆ ಸಿಲುಕಿದ 2 ವರ್ಷ ವಯಸ್ಸಿನ ಹುಲಿ ಮೃತಪಟ್ಟಿದೆ. ಕಳೇಬರವನ್ನು ಮರಣೋತ್ತರ ಪರೀಕ್ಷೆಗೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಬಂಡೀಪುರ ಡಿಎಫ್ಒ ನಂದೀಶ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
2: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी.
3: ಸಮಯ ಆಗಿದೆ 12:06:50 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕರೆಗೊಂದು ಹಾಡಿನ ಸಮಯ. ನಿಮ್ಮ ಇಷ್ಟದ ಗೀತೆಗಳನ್ನು ವಿವಿಧ ಭಾರತಿಯಲ್ಲಿ ಕೇಳಲು ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802237799. ಹಾಗೆ ಮತ್ತೊಂದು ನಂಬರ್ ಹೀಗಿದೆ: 0802226392. ಈ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಇಷ್ಟದ ಗೀತೆಗಳನ್ನು ವಿವಿಧ ಭಾರತಿಯಲ್ಲಿ ಆಲಿಸಬಹುದು ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಗಜ ಚಿತ್ರದ ಗೀತೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಇದ್ದಾರೆ ಯಾರು ಅಂತ ನೋಡುವಂತ ಸಮಯ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನರಸಿಂಹಮೂರ್ತಿ ಅಂತ ಮೇಡಮ್.
0: ನರಸಿಂಹಮೂರ್ತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ರಿ?
1: ಬಿಸ್ಕೂರು ಅಂತ ಒಂದು ಊರು ಮೇಡಮ್, ಬಿಸ್ಕೂರಿನಿಂದ.
0: ಬಿಸ್ಕೂರು?
1: ಹೌದೌದು.
0: ಎಲ್ಲಿ ಬರುತ್ತಿದು?
1: ಇದು ರಾಮನಗರ ಡಿಸ್ಟಿಕ್, ಮಾಗಡಿ ತಾಲೂಕು, ಕುದೂರ್ ಹತ್ರ ಬರುತ್ತೆ ಮೇಡಮ್.
0: ಕುದೂರ್ ಹತ್ರ ಬರುತ್ತೆ. ಯಾವಾಗ ಕರೆ ಮಾಡಿದ್ರಿ ವಿವಿಧ ಭಾರತಿಗೆ?
1: ತುಂಬಾ ದಿನ ಆಯ್ತು ಮೇಡಮ್, ಒಂದು 3-4 ತಿಂಗಳು ಆಗಿರ್ಬೇಕು. ಕರೆ ಸಿಗೋದಿಲ್ಲ ಮೇಡಮ್, ಎಷ್ಟೇ ಟ್ರೈ ಮಾಡಿದ್ರು.
0: ಹೌದು,
1: ಬಹಳ ಕಷ್ಟ ಇದೆ.
0: ಹೌದು ಹೌದು. ಏನ್ ಮಾಡ್ಕೊಂಡು?
1: ಒಂದು ಕಂಪ್ನಿ ವರ್ಕ್ ಮಾಡ್ತೀನಿ ಮೇಡಮ್.
0: ಹೌದಾ, ಏನ್ ರಜಾನಾ ಇವತ್ತು?
1: ಇಲ್ಲ, 2 ಗಂಟೆಗೆ ಹೋಗ್ಬೇಕು, ಶಿಫ್ಟ್ ಇದೆ.
0: ಶಿಫ್ಟ್, ಓಕೆ. ಯಾವ ಹಾಡ್ಬೇಕಿತ್ತು?
1: ಅರ್ಜುನ್ ಸಿನಿಮಾದಿಂದ ಅಭಿಷ್ ಅವ್ರು ಮಾಡಿರೋದು ಬಾರಾಜ ಬಾ ಅಂತ ಒಂದು ಸಾಂಗ್ ಇದೆ ನೋಡಿ ಮೇಡಮ್.
0: ಯಾವ ರಾಜರಿಗೆ ಕರೀತಾ ಇದ್ದೀರಾ?
1: ಹೌದೌದು.
0: ಯಾವ ರಾಜರಿಗೆ ಕರಿತಾ ಇದ್ದೀರಾ? ದಸರಾ ಸಂದರ್ಭ ಅಲ್ವಾ?
1: ಇಲ್ಲ ಇಲ್ಲ, ಅದು ಏನೋ ದಸರಾ ಮೂಮೆಂಟ್ ಮೇಲೆ ಬಾರಾದ ಬಾ ಅಂತ, ಯೋಗ ಬಂತು ಬಾ ಅಂತ ಒಂದು ಅದು ಸಾಂಗ್ ಎಲ್ಲ ಬಂದಿದೆಯಲ್ಲ.
0: ಓಕೆ ಓಕೆ.
1: ಇವತ್ತು ಕಲಾಭಾರತಿ ತುಂಬಾ ಚೆನ್ನಾಗಿ ಮೂಡ್ ಬಂತು ಮೇಡಮ್, ಚೆನ್ನಾಗಿ ನಡ್ಸ್ಕೊಟ್ರು ನೀವು ರೂಪಿಣಿ ಅವ್ರ ಬಗ್ಗೆ.
0: ಹೌದಾ, ಧನ್ಯವಾದಗಳು ಕೇಳಿಸ್ಕೊಂಡ್ರ. ಥ್ಯಾಂಕ್ ಯು. ಓಕೆ, ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್,
0: ಅರ್ಜುನ್ ಸಿನಿಮಾದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:24. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ಕೇಳುವ ಮನಸ್ಸಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 0802-3737-799. ಹಾಗೆ ಮತ್ತೊಂದು ಸಂಖ್ಯೆ 0802-2226-3927. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ನೀವು ರಿಕ್ವೆಸ್ಟ್ ಮಾಡಬಹುದು. ದಯವಿಟ್ಟು ಕರೆ ಮಾಡಿದವರೇ ವಾರದಿಂದೆ, 15 ದಿನದಿಂದೆ, ತಿಂಗಳದಿಂದೆ ಕರೆ ಮಾಡಿದವ್ರು ಮಾಡಿದೆ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ಯಾಕಂದರೆ ಅವ್ರ ಸಂದೇಶಗಳು ಬರ್ತಾ ಇರುತ್ತೆ, ನಾವು ಹೊಸಬರು, ನಮ್ಗೆ ಕರೆ ಸಿಗ್ತಾ ಇಲ್ಲ, ಲೈನ್ ಯಾವಾಗಲೂ ಬ್ಯುಸಿ ಇರುತ್ತೆ ಅಂತ. ದಯವಿಟ್ಟು ನೀವು ಪದೇ ಪದೇ ಮಾಡೋರು ಸ್ವಲ್ಪ ಸೈಡಿಗೆ ಸರ್ಕೊಂಡ್ರೆ ಅವರು ಹೊಸಬರು ಕರೆ ಮಾಡಿ ಅವರ ಇಷ್ಟದ ಗೀತೆಗಳನ್ನು ಕೂಡ ಅವರು ಕೇಳಿಸ್ಕೋತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಜೊತೆಗೆ ಹೊಸ ಹೊಸ ಒಬ್ಬ ಕೇಳುಗರ ಧ್ವನಿ ಕೂಡ ನಮ್ಮ ವಿವಿಧ ಭಾರತಿಗೆ ಪರಿಚಯ ಆಗುತ್ತೆ ಅಂತ ಹೇಳ್ತಾ, ಮುತ್ತೊಂದ ತಂದೆ ಅನ್ನೋ ಗೀತೆ ಪ್ರಸಾರ ಆಗ್ತಾ ಇದೆ. ಒಂದು ಮುತ್ತಿನ ಕತೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಕಾಲರ್ ರೆಡಿ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ಹಲೋ
1: ಮೇಡಮ್
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಶೋಭಾ ಸುರೇಶ್ ಅಂತ, ನಾಗರಬಾವಿಯಿಂದ.
0: ಶೋಭಾ ಸುರೇಶ್ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಿ?
1: ನಾವು ಗೃಹಿಣಿ ಮೇಡಮ್.
0: ಗೃಹಿಣಿ, ಓಕೆ. ಹೇಗ್ ನಡೀತಾ ಇದೆ ಹಬ್ಬದ ತಯಾರಿ ಎಲ್ಲ?
1: ಒಂದ್ ವಾರದಿಂದ ನಡೀತಾ ಇದೆ.
0: ಗೊಂಬೆಗಳನ್ನ ಕೂರಿಸ್ತೀರಾ?
1: ಇಲ್ಲ ಮೇಡಮ್,
0: ಕೂರ್ಸಲ್ಲ. ಓಕೆ,
1: ದೇವಸ್ಥಾನಗಳು ಹೋಗ್ತೀವಿ ಅಷ್ಟೇ.
0: ಓಕೆ, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಅನುರಾಗ ಸಂಗಮ್ಮಯಿಂದ ಓ ಮಲ್ಲಿಗೆ ನಿನ್ನೊಂದಿಗೆ ನಾನು ಇಲ್ಲವೇ ಸದಾ ಸದಾ.
0: ಆ ಹಾಡು ಬೇಕಿದೆ. ಯಾಕೆ ಇಷ್ಟ ಈ ಹಾಡು?
1: ಅದು ನಮ್ ತಂದೆಗೆ ಇಷ್ಟ ಮೇಡಮ್. ಅದಕ್ಕೆ
0: ತಂದೆಗೆ ಇಷ್ಟನಾ? ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದೆ. ಓಕೆ, ಅವ್ರ ನೆನಪಿನಲ್ಲಿ ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್, ಹೌದು,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಅನುರಾಗ ಸಂಗಮ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಶ್ರೀಕಾಂತ್ ಪೂಜಾರಿ ಮೇಡಮ್, ಮುಂಡ್ರಿಗಿ ತಾಲೂಕು ಹೈತಾಪುರದಿಂದ ಮೇಡಮ್.
0: ಯಾವಾಗ ಕರೆ ಮಾಡಿದ್ರಿ ಶ್ರೀಕಾಂತ್? ಹೇಗಿದ್ದೀರಿ?
1: ಆರಾಮಿದ್ದೀವಿ ಮೇಡಮ್. ನೀವು ಹೇಗಿದ್ದೀರಿ ಮೇಡಮ್?
0: ಆರಾಮಿದ್ದೀವಿ. ಯಾವಾಗ ಕರೆ ಮಾಡಿದ್ರಿ ನೀವು?
1: ನಾವು ಮೇ ಬಿ ಒಂದ್ ತಿಂಗಳ ಆಯ್ತು ಮೇಡಮ್, ಎರಡನೇ ಸಲ ಇದು ಕಾಲ್ ಮಾಡ್ತಾ ಇರೋದು.
0: ಒಂದ್ ತಿಂಗಳದಲ್ಲಿ ಎರಡನೇ ಸಲನಾ?
1: ಹಾ ಮೇಡಮ್. ಹಲೋ ಮೇಡಮ್.
0: ಹಾ ಹಲೋ ಹೇಳಿ, ಯಾವ ಹಾಡ್ಬೇಕಿತ್ತು?
1: ನಮಗೆ ಲಾಲಿ ಹಾಡಿಸಿದ್ರಿಂದ ಈ ಹೃದಯವೇ ಅಂತಂದಿದೆ ನೋಡಿ ಸಾಂಗ್, ಆ ಸಾಂಗ್ ಪ್ಲೇ ಮಾಡಿ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಲ್ಲ ಆಕಾಶವಾಣಿ ಕೇಳುಗರಿಗಾಗಿ ಸಾಂಗ್ ಮೇಡಮ್. ಮೇಡಮ್
0: ಖಂಡಿತ ಪ್ರಸಾರ ಮಾಡ್ತೀವಿ.
1: ಓಕೆ ಮೇಡಮ್, ಧನ್ಯವಾದಗಳು.
0: ಲಾಲಿ ಹಾಡು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಹೇಮಂತ್, ನಂದಿತಾ ಮತ್ತು ಅಭಿರಾಮಿ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ದೀವಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಗಂಗರಾಜು ಅಂತ.
1: ಗಂಗರಾಜು? ಎಲ್ಲಿಂದ ಗಂಗರಾಜು ಅವರೇ? ಮೊದಲನೇ ಬಾರಿ ಕರೆ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಹೌದಾ? ಎಷ್ಟು ಸರಿ ಪ್ರಯತ್ನ ಪಡ್ತಾ ಇದ್ರಿ? ಈಗ ಮೊದಲನೇ ಸಲ ಕರೆ ತಾಗಿದೆ ನಿಮ್ಗೆ. ಖುಷಿ ಆಗ್ತಾ ಇದೆಯಾ?
2: ಖುಷಿ ಆಗುತ್ತೆ ಮೇಡಮ್.
1: ಹೌದಾ? ಯಾವ ಗೀತೆ ಬೇಕು ಈ ಖುಷಿಯಲ್ಲಿ?
2: ನಮ್ಗೆ ಭಕ್ತ ಪ್ರಹ್ಲಾದ ಅದನ್ನ ಹಾಡಾಕಿ.
1: ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಚಿತ್ರ ಇಷ್ಟ ಆಯ್ತಾ ಅದು ನಿಮ್ಗೆ?
2: ನಾನು 7th ಇದ್ದಾಗ ನೋಡಿದ್ ಮೇಡಮ್.
1: ನೀವು 7th ಅಲ್ಲಿ ಇರ್ಬೇಕಾದ್ರೆ ಈ ಚಿತ್ರ ನೋಡಿದ್ರಿ. ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಬೈಕಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ,
7: ನಮಸ್ತೆ,
6: ಯಾರು ಮಾತಾಡ್ತಿರೋದು? ಮಾದನಾಯಕನ ಹಳ್ಳಿಯಿಂದ ಮಹದೇವಮ್ಮ ಅವರು. ಹೇಗಿದ್ದೀರಿ ಮಹದೇವಮ್ಮ ಅವರೇ?
7: ಅರೇ ಆರಾಮ ಇದ್ದಿಲ್ಲ, ಈಗ 2 ತಿಂಗಳಾಯ್ತು ನೋಡ್ರಿ ನಾ ಮಾಡ್ದೆ.
6: ಹೌದಾ, ಕೇಳ್ತಾ ಇರ್ತಿದ್ರಾ ವಿವಿಧ ಭಾರತಿನ?
7: ಹ್ಞೂನ್ರಿ, ಈ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನೋಡ್ತಾನೆ ಮಗ್ಳಿಗಿಟ್ಟು ರೇಡಿ.
6: ಈಗ ಏನ್ ಮಾಡ್ಕೊಂಡಿದ್ರಿ ನೀವು?
7: ಮನೆಯಲ್ಲೇ ಇದ್ದೀನಿ ಮೇಡಮ್, ಆರಾಮಿಲ್ಲ.
6: ಹಾ, ಗೃಹಿಣಿ.
7: ಹ್ಞೂ,
6: ಯಾವ ಹಾಡ್ಬೇಕಿತ್ತು ನಿಮ್ಗೆ?
7: ಗೆದ್ದ ಮಗ ಮೇಡಮ್ರೆ, ಒಂದು ಗಂಡಿಗೆ
6: ಗಂಡು ಹೆಣ್ಣು ಅನ್ನೋ ಗೀತೆನಾ? ಹಲೋ
7: ಹಲೋ ಮೇಡಮ್,
6: ಒಂದು ಗಂಡು ಹೆಣ್ಣು ಅನ್ನೋ ಗೀತೆನಾ?
7: ಒಂದು ಗಂಡಿಗೆ ಹೆಣ್ಣು ಅಂತ ಹಾಡೈತ್ ನೋಡಿ.
6: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
7: ಸರಿ, ನಮಸ್ತೆ.
6: ನಮಸ್ತೆ. ಗೆದ್ದ ಮಗ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಚಾಣಕ್ಯ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿಯವರ ಸಂಗೀತ ಸಂಯೋಜನೆ ಇದೆ.

0: ಸಮಯ ಆಗಿದೆ 12:56 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನಲ್ಲಿ ಕೊನೆಯ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್, ನಾನು ಶಾಂತಾ, ಬ್ಯಾಂಕಲೋನಿಯಿಂದ.
0: ಓ, ನಿಮ್ಮ ಸಂದೇಶಗಳನ್ನ ಓದ್ತಾ ಇರ್ತೀವಿ ನಾವು.
1: ಹೌದು ಮೇಡಮ್, ಕಳಿಸ್ತಾನೆ ಇರ್ತೀವಿ. ನಾನು 6 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೆ ಮೇಡಮ್, ಸಿಗ್ತಾನೆ ಇಲ್ಲ.
0: ಈಗ ಸಿಗ್ತಾ ನಿಮ್ಗೆ ಸಮಯ ಕಡಿಮೆ ಇದೆ, ಯಾವ ಹಾಡ್ಬೇಕು ಅಂತ ಹೇಳ್ಬಿಟ್ರೆ ನಿಮ್ ಹಾಡ್ ಫುಲ್
1: ಕೇಳ್ತಾರಲ್ಲ ಮೇಡಮ್. ಕಪ್ಪು ಬಿಳುಪುದು ಇದೇ ರೂಪ ಇದೇನು?
0: ಖಂಡಿತ ಪ್ರಸಾರ ಮಾಡ್ತೀವಿ, ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸಿ.
1: ನಾವು ಬೊಂಬೆ ಕೂಡ್ಸಿದೀವಿ ಮೇಡಮ್.
0: ಓ ಹೌದಾ, ಬೊಂಬೆ ಕೂರ್ ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ?
1: ನಾವು 10 ವರ್ಷದಿಂದ ಕೂರಿಸ್ತಾ ಇದ್ದೀವಿ.
0: 10 ವರ್ಷದಿಂದ ಕೂರಿಸ್ತಾ ಇದ್ದೀರಾ, ಓಕೆ ಓಕೆ. ಹಂಗಿದ್ರೆ ಖುಷಿ, ಮನೆ ತುಂಬಾ 9 ದಿನಾನು ಸಂಭ್ರಮ, ಸಡಗರ, ಪೂಜೆ, ಪುನಸ್ಕಾರ
1: ಮೇಡಮ್. ಹೌದು,
0: ಖುಷಿ ಆಯ್ತು.
1: ಪೂಜೆ ಮಾಡಿ ಮುತ್ತೈದೆಯರನ್ನೆಲ್ಲ ಕರೆದು ಸಾಯಂಕಾಲದೊತ್ತು ಸಹಸ್ರನಾಮ ಎಲ್ಲ ಮಾಡ್ತೀವಿ ನಾವು. ನಮ್ದು ಸ್ಟ್ರೀಟ್ ಇದೆ, ಆ ಸ್ಟ್ರೀಟ್ ಅವರೆಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ಬ್ಯಾಂಕ್ ಕಾಲೋನಿಲಿ ನಾವೆಲ್ಲ ಇದ್ ಮಾಡ್ತೀವಿ. ಲಲಿತಾ ಸಹಸ್ರನಾಮ ಓದ್ತೀವಿ ಸಾಯಂಕಾಲದೊತ್ತು ಎಲ್ಲಾರ ಮೊದಲು ಒಂದೊಂದ್ ದಿನ.
0: ಹೌದಾ?
1: ಎಲ್ರು ಮೊದ್ಲು ಬೊಂಬೆ ಕೊಡ್ಸಿದೀವಿ, 6 ತಿಂಗಳಿಂದ ಟ್ರೈ ಮಾಡಿ ಮಾಡಿ ಮಾಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ
0: ಸಿಕ್ಬಿಡ್ತೀವಿ.
1: ಅಯ್ಯೋ ಹ್ಞೂ ಮೇಡಮ್, ನಂಗೆ ಖುಷಿ. ಅಯ್ಯೋ ಎಷ್ಟು ಸಲ ಮಾಡ್ತಾ ಇದ್ನೋ, ಒಂದೊಂದ್ ಸಲ ಎರಡೆರಡು ದಿನಕ್ಕೆ ಒಂದ್ಸಲ ಮಾಡ್ದಾಗ ಸಿಕ್ಕಿಬಿಡೋದು. ಈಗ ಪಾಪ ಎಲ್ಲಾರ್ಗು ಹೊಸಬ್ರಿಗೆ ಅವಕಾಶ ಕೊಡ್ಲಿ, ಅದಕ್ಕೆ ಮಾಡ್ತಾ ಇರ್ಲಿಲ್ಲ.
0: ಖಂಡಿತ, ಈಗ ನಿಮ್ಮ ಗೀತೆ ಕೇಳೋಣ, ಸಮಯ ಓಡ್ತಾ ಇದೆ.
1: ಆಯ್ತು ಮೇಡಮ್, ಓಕೆ ಓಕೆ ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓ ಥ್ಯಾಂಕ್ ಯು ಮೇಡಮ್.
0: ಈ ಗೀತೆಯೊಂದಿಗೆ ಕರೆಗೊಂದು ಹಾಡನ್ನ ಮುಗಿಸುವಂತ ಸಮಯ ಬಂದಿದೆ. ಮೂಡಿ ಬರ್ತಾ ಇದೆ ಕಪ್ಪು ಬಿಳುಪು ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಆಗಮಿಸುತ್ತಿದ್ದ ಏರ್ ಇಂಡಿಯಾ ವಿಮಾನವು ಇಂದು ಜೈಪುರದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಈ ಘಟನೆಯು ವಿಮಾನದಲ್ಲಿದ್ದ ಪ್ರಯಾಣಿಕರಲ್ಲಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಕಾರೆಲ್ ಹಾವ್ಲಿಕ್ ಅವರನ್ನು ಭೇಟಿಯಾಗಿ ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿನ ಹೂಡಿಕೆ ಕುರಿತಂತೆ ಚರ್ಚೆ ನಡೆಸಿದರು. ತೆಂಗಿನ ನಾರು ಮತ್ತು ಅದರಿಂದ ತಯಾರಿಸಿದ ಉತ್ಪನ್ನಗಳ ರಫ್ತು ಪ್ರಮಾಣದಲ್ಲಿ ಶೇಕಡ 305% ಹೆಚ್ಚಳ ಕಂಡುಬಂದಿದೆ. 2014-15ರಲ್ಲಿ 1,630 ಕೋಟಿ ರೂಪಾಯಿಗಳಷ್ಟಿದ್ದ ರಫ್ತಿನ ಮೌಲ್ಯ ಕಳೆದ ವರ್ಷದಲ್ಲಿ 6,614 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ತಾತ್ಕಾಲಿಕ ದತ್ತಾಂಶದ ಪ್ರಕಾರ ಇಂಧನ, ಕಚ್ಚಾ ತೈಲ, ಆಹಾರ ಪದಾರ್ಥಗಳು ಮತ್ತು ಹಲವಾರು ತಯಾರಿಕಾ ಉತ್ಪನ್ನಗಳ ಬೆಲೆ ಏರಿಕೆಯ ನಡುವೆ ಭಾರತದ ಸಗಟು ಬೆಲೆ ಹಣದುಬ್ಬರ ಶೇಕಡ 11.39% ಏರಿಕೆಯಾಗಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ವೆಚ್ಚದ ಜೊತೆಗೆ ವಿಶ್ವಾಸಾರ್ಹತೆ ಹಾಗೂ ಸೈಬರ್ ಭದ್ರತೆ ಅತ್ಯಂತ ಪ್ರಮುಖ ಆದ್ಯತೆಗಳಾಗಿರುತ್ತವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. 14ನೇ ಪೋಪ್ ಲಿಯೋ ಕಳೆದ ರಾತ್ರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಪೋಪ್ ಅವರು ಸಂಪೂರ್ಣವಾಗಿ ಮತ್ತು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ 2ನೇ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ ಆಂಧ್ರಪ್ರದೇಶದ ವಿರುದ್ದ ಇತ್ತೀಚಿನ ವರದಿಗಳು ಬಂದಾಗ 8 ವಿಕೆಟ್ ನಷ್ಟಕ್ಕೆ 301 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಆಂಧ್ರಪ್ರದೇಶ 418 ರನ್ ಗಳಿಸಿದರೆ ಕರ್ನಾಟಕ 274 ರನ್ ಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ಸಮಯ ಆಗಿದೆ 1:04:55. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಸುರೇಶ್ ಭಟ್ ಗೌರಿ ಬಿದ್ನೂರಿನಿಂದ ಸಂದೇಶವನ್ನ ಕಳಿಸಿ, ಇಂದಿನ ಕಲಾಭಾರತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಲಾಭಾರತೀಯ ತಾರೆ ರೂಪಿಣಿಯವರ ಅಭಿನಯದ ಸಿನಿಮಾಗಳನ್ನು ನೋಡಿದ್ದೆ, ಸಿನಿರಸಿಕರಿಗೆ ರಸದೌತಣವನ್ನು ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ತುಕಾರಾಮ್ ಶಿವಮೊಗ್ಗದಿಂದ ಕೂಡ ಸಂದೇಶವನ್ನು ಕಳಿಸಿ, ರೂಪಿಣಿಯವರ ಕಲಾಭಾರತಿಯಲ್ಲಿ ರೂಪಿಣಿಯವರ ಬಗ್ಗೆ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಯೂರ್ ಕೋಟಿ ಕೂಡ ಚನ್ನಾಪುರದಿಂದ ಕರೆಗೊಂದು ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ನಮಗೆ ಅಂತೂ ಕರೆ ಸಿಗಲ್ಲ, ಕೇಳುಗರ ಕಡೆಯನ್ನು ಕರೆ ಹಾಡುಗಳನ್ನು ಕೇಳಿ ಸಂತೋಷ ಪಡ್ತಾ ಇದ್ದೀವಿ ಅಂತ. ಹಾಗೇನೆ ಹೆಬ್ಬಾಳದಿಂದ ರಮೇಶ್ ಅವರು ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರಸಾರವಾದ ಕನ್ನಡದ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೆ ಯಾರಿದು ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಕರೆ ಮಾಡಿ, ನಮಗೆ ಕರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಮಲ್ಲಿಗೆ ಹಾಡು ತುಂಬ ಇಷ್ಟ ಆಯಿತು, ನಮ್ಮ ಮನಸ್ಸಿಗೂ ಕೂಡ ತಟ್ಟಿತು ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಸಂದೇಶ ಕಳಿಸಿದ್ದಾರೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ, ಎಲ್ಲ ಹಾಡುಗಳು ಸೂಪರ್ ಅಂತ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಗೀತೆ ಮೂಡಿ ಬರ್ತಾ ಇದೆ ಹಯಗ್ರೀವ ಚಿತ್ರದಿಂದ, ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಚೇತನ್ ನಾಯಕ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರು ಗೀತೆಯನ್ನು ಹಾಡಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಜೂಡಾ ಸ್ಯಾಂಡಿ ಅವರ ಸಂಗೀತವಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015 2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡಾ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ, ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ವಾರ್ತೆಗಳ ವಿವರ: ಶಾಂತಿಯುತ, ಸ್ಥಿರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಸಮಾನ ಹಿತಾಸಕ್ತಿ ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಆಸಿಯಾನ್ ಭಾರತ ರಕ್ಷಣಾ ಚಿಂತಕರ ಚಾವಡಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಆಕ್ಟ್ ಈಸ್ಟ್ ನೀತಿಯು ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಸಮಾನ ಪಾಲುದಾರನಾಗಿ ಕಾರ್ಯನಿರ್ವಹಿಸುವ ಬದ್ದತೆಯನ್ನು ತೋರಿಸುತ್ತದೆ ಎಂದು ತಿಳಿಸಿದರು. 2026 ವರ್ಷವನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಿಸಲಾಗಿದ್ದು, ಸಮುದ್ರ ವಲಯದ ಸುರಕ್ಷತೆ, ಕಡಲ್ಗಳ್ಳತನ ತಡೆ ಹಾಗೂ ಸೈಬರ್ ಬೆದರಿಕೆಗಳನ್ನು ಎದುರಿಸಲು ಸಾಮೂಹಿಕ ಸಾಮರ್ಥ್ಯ ವೃದ್ಧಿಸಿಕೊಳ್ಳಲು ಕರೆ ನೀಡಿದರು. ರಕ್ಷಣಾ ಸಹಕಾರದ ವ್ಯಾಪ್ತಿಯಲ್ಲಿ ಕೃತಕ ಬುದ್ದಿಮತ್ತೆ, ಡ್ರೋನ್ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಆಸಿಯಾನ್ ದೇಶಗಳು ಭಾರತದೊಂದಿಗೆ ಕೈಜೋಡಿಸುವಂತೆ ಆಹ್ವಾನ ನೀಡಿದ ಸಚಿವರು, ಆತ್ಮನಿರ್ಭರ ಭಾರತ ಅಭಿಯಾನ, ನಿಗಾ ನೌಕೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಸಹ ಅಭಿವೃದ್ದಿ ಹಾಗೂ ಜಂಟಿ ಉತ್ಪಾದನೆಗೆ ಹೊಸ ಅವಕಾಶಗಳನ್ನು ಒದಗಿಸಿದೆ ಎಂದರು. ಪ್ರಾಚೀನ ಚೋಳ ಮತ್ತು ಪಲ್ಲವ ಸಾಮ್ರಾಜ್ಯಗಳ ಕಡಲ ಬಾಂಧವ್ಯವೇ ಇಂದಿನ ಆಧುನಿಕ ಪಾಲುದಾರಿಕೆಗೆ ಅಡಿಪಾಯವಾಗಿದ್ದು, ಸವಾಲುಗಳಿಗೆ ಪರಿಹಾರ ರೂಪಿಸುವಲ್ಲಿ ಚಿಂತಕರ ಚಾವಡಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಲಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ವೆಚ್ಚದ ಜೊತೆಗೆ ವಿಶ್ವಾಸಾರ್ಹತೆ ಹಾಗೂ ಸೈಬರ್ ಭದ್ರತೆ ಅತ್ಯಂತ ಪ್ರಮುಖ ಆದ್ಯತೆಗಳಾಗುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದಿನ ಬ್ಲೂಂಬರ್ಗ್ ನೂತನ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನೆ ಹಾಗೂ ಪರೀಕ್ಷೆಗಳಲ್ಲಿ ಭಾರತವನ್ನು ಜಾಗತಿಕ ಮಟ್ಟದ ವಿಶ್ವಾಸಾರ್ಹ

0: ಉದಾರ ರಾಷ್ಟವಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಎಂದರು. ಮೊಬೈಲ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಭಾರತ ಆರಂಭದಲ್ಲಿ ಜೋಡಣೆ ಹಂತಕ್ಕೆ ಒತ್ತು ನೀಡಿ ನಂತರ ಬಿಡಿಭಾಗಗಳ ಉತ್ಪಾದನೆಗೆ ವಿಸ್ತರಿಸಿತು. ಪ್ರಸ್ತುತ ದೇಶೀಯ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಬಿಡಿಭಾಗಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಸೆಮಿಕಂಡಕ್ಟರ್, ರೈಲ್ವೆ ಮತ್ತು ರಕ್ಷಣಾ ಉತ್ಪಾದನಾ ವಲಯಗಳಲ್ಲೂ ಇದೇ ಮಾದರಿಯನ್ನು ಅನುಸರಿಸಲಾಗುತ್ತಿದೆ ಎಂದರು. ಭಾರತದಲ್ಲಿ 2015 2024 ನಡುವೆ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆಯಲ್ಲಿ ಶೇಕಡ 21ರಷ್ಟು ಇಳಿಕೆ ದಾಖಲಾಗಿದ್ದು ಶೇಕಡ 12ರ ಜಾಗತಿಕ ಸರಾಸರಿಗಿಂತ ಉತ್ತಮ ಪ್ರಗತಿ ಸಾಧಿಸಲಾಗಿದೆ. ದೇಶದಲ್ಲಿ ಟಿಬಿ ಚಿಕಿತ್ಸಾ ವ್ಯಾಪ್ತಿಯು ಶೇಕಡ 92ಕ್ಕೆ ಏರಿಕೆಯಾಗಿದೆ. ವಿಸ್ತೃತ ತಪಾಸಣೆ ಮತ್ತು ಸುಧಾರಿತ ತಂತ್ರಜ್ಞಾನದ ಬಳಕೆಯ ಮೂಲಕ ಟಿಬಿ ನಿರ್ಮೂಲನೆಗೆ ಸರ್ಕಾರ ಒತ್ತು ನೀಡಿದೆ. ಟಿಬಿ ಮುಕ್ತ ಭಾರತ ಅಭಿಯಾನದಡಿ 28 ಕೋಟಿಗೂ ಅಧಿಕ ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಅಲ್ಲದೆ ಔಷಧ ನಿರೋಧಕ ಟಿಬಿ ರೋಗಿಗಳಿಗಾಗಿ 6 ತಿಂಗಳ ಅಲ್ಪಾವಧಿಯ ಬಿಪಾಮ್ ಚಿಕಿತ್ಸಾ ವಿಧಾನವನ್ನು ಪರಿಚಯಿಸಲಾಗಿದೆ. ಸತತ ಆರೋಗ್ಯ ಸುಧಾರಣಾ ಕ್ರಮಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ದೇಶದಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ. ಕಳೆದ ರಾತ್ರಿ ಯಶಸ್ವಿಯಾಗಿ ನೆರವೇರಿದ 14ನೇ ಪೋಪ್ ಲಿಯೋ ಅವರ ಶಸ್ತ್ರಚಿಕಿತ್ಸೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿಯವರು, ಪೋಪ್ ಅವರು ಸಂಪೂರ್ಣವಾಗಿ ಮತ್ತು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಹಾಗೂ ಅವರಿಗೆ ಉತ್ತಮ ಆರೋಗ್ಯ ಸಿಗಲಿ ಎಂದು ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕಾ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಮಾನವನ್ನು ಜೈಪುರ ವಿಮಾನ ನಿಲ್ದಾಣಕ್ಕೆ ಮಾರ್ಗ ಬದಲಾಯಿಸಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ಅಹಮದಾಬಾದ್ನ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ತುರ್ತು ಸಂಕೇತದ ಆಧಾರದ ಮೇಲೆ ವಿಮಾನವನ್ನು ಪ್ರತ್ಯೇಕ ವಲಯಕ್ಕೆ ಸ್ಥಳಾಂತರಿಸಿ ಪ್ರಯಾಣಿಕರನ್ನು ಕೆಳಗಿಳಿಸಲಾಗಿದೆ. ಭದ್ರತಾ ಸಂಸ್ಥೆಗಳು ವಿಮಾನ ಮತ್ತು ಲಗೇಜ್ ತಪಾಸಣೆ ನಡೆಸುತ್ತಿದ್ದು ಪರಿಸ್ಥಿತಿ ಸಂಪೂರ್ಣ ಹತೋಟಿಯಲ್ಲಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಭಾರತವು ಕಳೆದ 4 ವರ್ಷಗಳಲ್ಲಿ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಆದ್ಯತೆಯ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ಲೂಮ್ಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ವಿಸ್ತರಿಸುವುದರ ಜೊತೆಗೆ ಜಾಗತಿಕ ಪಾಲುದಾರರಿಗೂ ದೇಶದ ಮಾರುಕಟ್ಟೆಯನ್ನು ಮುಕ್ತಗೊಳಿಸಲಾಗುತ್ತಿದೆ ಎಂದರು. 2014ಕ್ಕಿಂತ ಮುಂಚೆ ಭಾರತದ ವ್ಯಾಪಾರ ಒಪ್ಪಂದಗಳು ಸುಮಾರು $10,00,000 ಜಿಡಿಪಿ ಹೊಂದಿರುವ ಆರ್ಥಿಕತೆಗಳನ್ನು ಮಾತ್ರ ಒಳಗೊಂಡಿದ್ದವು. ಆದರೆ ಪ್ರಸ್ತುತ ಈ ವ್ಯಾಪ್ತಿಯು ಸುಮಾರು $70,00,000,000 ಏರಿಕೆಯಾಗಿದೆ ಎಂದು ಅವರು ವಿವರಿಸಿದರು. ಸದ್ಯ ಭಾರತ, ಕೆನಡಾ, ಮೆಕ್ಸಿಕೋ, ಮರ್ಕೋಸರ್, ಯುರೇಷಿಯಾ ಸೇರಿದಂತೆ ಹಲವು

0: ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸುತ್ತಿದ್ದು, ಮುಖ್ಯವಾಗಿ ವಿಶ್ವಾಸಾರ್ಹ ಪಾಲುದಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ರಾಷ್ಟೀಯ ಹಡಗು ನಿರ್ಮಾಣ ಮಿಷನ್ ಅಡಿಯಲ್ಲಿ ಭಾರತದ ಹಡಗು ಉದ್ಯಮಕ್ಕೆ ಬೆಂಬಲವಾಗಿ ರಫ್ತು ಯೋಜನೆಗಳಿಗೆ ಶಿಪ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಪಾಲಿಸಿ ಹಾಗೂ ದೇಶೀಯ ಯೋಜನೆಗಳಿಗೆ ಬಿಸಿನೆಸ್ ಕ್ರೆಡಿಟ್ ಶೀಲ್ಡ್ ಪಾಲಿಸಿ, ಶಿಪ್ ಬಿಲ್ಡರ್ಸ್ ಎಂಬ ಎರಡು ವಿಶೇಷ ವಿಮಾ ಉತ್ಪನ್ನಗಳನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮುಂಬೈನಲ್ಲಿ ನಡೆದ ಕಡಲ ರಾಜ್ಯ ಅಭಿವೃದ್ಧಿ ಮಂಡಳಿ ಎಂಎಸ್ಡಿಸಿಯ 21ನೇ ಸಭೆಯಲ್ಲಿ ಘೋಷಿಸಿದ್ದಾರೆ. ಪಾವತಿ ವಿಳಂಬ ಅಥವಾ ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ಸಮಸ್ಯೆ ಇಲ್ಲದೆ ಹಡಗು ನಿರ್ಮಾಣ ಕೇಂದ್ರಗಳು ವಿಶ್ವದರ್ಜೆಯ ನೌಕೆಗಳನ್ನು ನಿರ್ಮಿಸಲು ನೆರವಾಗಲು ಸರ್ಕಾರವು ವಿಮಾ ಕಂತುಗಳಲ್ಲಿ ಸಬ್ಸಿಡಿ ನೀಡಲಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ 4ನೇ T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕಳೆದ ಭಾನುವಾರ ಇಂದೋರ್ನಲ್ಲಿ ನಡೆದ 3ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ 14 ರನ್ಗಳ ಜಯ ಸಾಧಿಸಿದ ನಂತರ ಭಾರತವು 5 ಪಂದ್ಯಗಳ ಸರಣಿಯಲ್ಲಿ 2-1 ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015 2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ. ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದ್ದಾರೆ.

ಸಮಯ ಆಗಿದೆ 1:24 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪದಬಂಧದ ವಿಶೇಷತೆ ಏನಂದ್ರೆ ಕನ್ನಡ ಚಿತ್ರಗಳಿಗೆ ಸಂಬಂಧಿಸಿದಂತೆ ನಿಮಗೆ ನಾನು ಕ್ಲೂ ಅಥವಾ ಸುಳಿವುಗಳನ್ನು ಕೊಡ್ತೀನಿ. ಸುಳಿವುಗಳ ಮೂಲಕ ನೀವು ಚಿತ್ರದ ಹೆಸರನ್ನು ಕಂಡುಹಿಡಿದು ಸಂದೇಶದ ಮೂಲಕ ನಮಗೆ ಉತ್ತರವನ್ನು ಕಳಿಸ್ಬೇಕು. ಅಂದರೆ ಚಿತ್ರ ಯಾವುದು ಅಂತ ನೀವು ಕಂಡುಹಿಡಿದು ಕಳಿಸ್ಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9490091091294830910029. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಬಹುದು. ಪದಬಂಧದ ನಮ್ಮ ಮೊದಲನೆಯ ಸುಳಿವಿನ ಕಡೆಗೆ ಸಾಗುವಂತಹ ಸಮಯ. ಸುಳಿವು ಹೀಗಿದೆ, ತ್ರಿಮೂರ್ತಿಗಳ ಹೆಸರನ್ನು ಒಳಗೊಂಡಂತಹ ಚಿತ್ರದ ಹೆಸರು ಇದು. ತ್ರಿಮೂರ್ತಿಗಳ ಹೆಸರನ್ನು ಒಳಗೊಂಡಂತಹ ಚಿತ್ರದ ಹೆಸರು. 8 ಅಕ್ಷರಗಳ ಪದ ಇದು. 8 ಅಕ್ಷರಗಳ ಪದ ತ್ರಿಮೂರ್ತಿಗಳ ಹೆಸರನ್ನು ಒಳಗೊಂಡಂತಹ ಚಿತ್ರ. ನಿಮಗಿರುವ ಕಾಲಾವಕಾಶ, ಈ ಒಂದು ಗೀತೆಯ ಸಮಯ ಮಾತ್ರ ಮೂಡಿ ಬರ್ತಾ ಇದೆ. ಆಟಗಾರ ಚಿತ್ರದಿಂದ ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರೋಹಿತ್ ಪದಕಿ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನವರ ಸಂಗೀತವಿದೆ.

ಪದಬಂಧ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಕ್ಲೂ ಅನ್ನ ಕೊಟ್ಟಿದ್ವಿ, ತ್ರಿಮೂರ್ತಿಗಳ ಹೆಸರನ್ನ ಒಳಗೊಂಡಂತಹ ಚಿತ್ರದ ಹೆಸರು ಇದು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಬಹಳ ಸುಲಭವಾಗಿತ್ತು ಅಂತ ಅನ್ಸುತ್ತೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ SBM ಕಾಲೋನಿಯಿಂದ ಭೀಮರಾವ್, ಜಗದಾಂಬಿಕಾ ಹಂಸವೇಣಿ, ಮಹಾದೇವಿ ಚಂದ್ರಕುಮಾರ್ ವಡಿಗೇಹಳ್ಳಿ, ಹಾಗೆ ಬಿಂದು ಪ್ರಕಾಶ್ ಕಬಾಡಿ, ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಮುನಿನಂಜೇಗೌಡ ಲಗ್ಗೆರೆ ಬೆಂಗಳೂರಿನಿಂದ, ಸುದರ್ಶನ್ ರಾಜಗೋಪಾಲ್ ನಗರ್, ರಾಜ್ಕುಮಾರ್ ಕಾತರಗಿ KHB ಕಾಲೋನಿ ಹರಿಹರದಿಂದ, ಹಾಗೇನೆ ಮಹೇಶ್ವರ್ ಲೀಲಾ ಬೇಗೂರ್ನಿಂದ, ಹಾಗೇನೆ ರೇಖಾ ಯಲಹಂಕದಿಂದ, ಆಶಾ ಮಂಜುನಾಥ್ ವರಲಕ್ಷ್ಮಿ ಪೀಣ್ಯ, ಹೊನ್ನೂರಲ್ಲಿ ಹನುಮಂತಪುರ ನೇತ್ರ ಕೆಂಗೇರಿಯಿಂದ ಮಂಗಮ್ಮ ವಿಲ್ಸನ್ ಗಾರ್ಡನ್, ಜ್ಯೋತಿ ಮಧು ಭದ್ರಾವತಿ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರ, ಹಾಗೇನೆ NG ಬಸವರಾಜ್ ಚಿತ್ರದುರ್ಗದಿಂದ, ವಾಣಿ ರಮೇಶ್ ಆಡುಗೋಡಿ, ಹಾಗೆ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ವಾರಿಣಿ ವಿಜಯನಗರ, ಸ್ವರೂಪ್ ಲೋಕೇಶ್ ಕುಣಿಗಲ್, ಹಾಗೆ ಹರೀಶ್ ಮಲ್ಲೇಶ್ವರಂ, ಭಾಸ್ಕರ್ ಬಾಬು ವಡಿಗೇನಹಳ್ಳಿ, ಚನ್ನಗೌಡ ಮಾಕನೂರು, ಹಾಗೆ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ, ದಾವಣಗೆರೆಯಿಂದ ಉಮೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ನಂದೀಶ್ ಟೇಲರ್ ಚಿಕ್ಕಪೇಟೆಯಿಂದ, ಸೋಮಶೇಖರ್ ಬಸವರಾಜ್ ಮಗದುಮ್, ಹಾಗೆ ಕಿರಣ್ ಜೋಶಿ ಬೆಳಗಾವಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ಕೋಮಲ ರಾಮು ಶಿವರಾಮ್ ಕಾರಂತ್ ನಗರದಿಂದ, ಹಾಗೆ ದೀಪ್ತಿ ದಿನೇಶ್ ಕಟಾವ್ಕರ್ ಚೈತ್ರ DM ಕಾಮಲಾಪುರ ನೆಲಮಂಗಲದಿಂದ, ಸದಾಶಿವ್ ಹುಲ್ಗೋರ್ ಬನಶಂಕರಿಯಿಂದ, ಹುಸೇನ್ ಶಿವಮೊಗ್ಗದಿಂದ, ಹಾಗೆ ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರು, ಪ್ರತಿಭಾ ಬೆಂಗಳೂರಿನಿಂದ, ಅನಸೂಯಾಮೂರ್ತಿ ಮತ್ತಿಕೆರೆಯಿಂದ, ಹಾಗೆ ಉಮಾಕುಮಾರಿ ಬೆಂಗಳೂರು, ಟೇಲರ್ ರಾಚಪ್ಪಂಜಿ ದೇವಾಂಗಪೇಟೆ ಕೊಳ್ಳೇಗಾಲದಿಂದ, ಹಾಗೆ ಕಾಮನಕೆರೆ ಹುಂಡಿ ಮೈಸೂರಿನಿಂದ ಶಿವಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ, ವಿಶಾಲ್ ಧಾರವಾಡದಿಂದ, ಇಳ್ಕಲ್ ತಾಲೂಕು ಕಂದಗಲ್ ಗ್ರಾಮದಿಂದ ಶ್ಯಾಮ್ ಮೂರ್ತಿ ಇವರ ಉತ್ತರ ಕೂಡ ಸರಿಯಾಗಿದೆ, ಕೌಸ್ತಲ್ಯ ಬನಶಂಕರಿಯಿಂದ, ಸಂಗೀತ ವಿಜಯಪುರದಿಂದ, ಹಾಗೆ ಮಂಜು ಕೆ ತಾವರ್ಗೇರಾದಿಂದ, ರೇಣುಕಾ ನರಸಿಂಹ ಪಾದರಾಯನಪುರದಿಂದ, JC ನಗರದಿಂದ ಹೇಮಂತ್ ಅವರ ಉತ್ತರ ಕೂಡ ಸರಿಯಾಗಿದೆ, ಪ್ರಸಾದ್ ಬಾಕ್ಳೆ ಎಕ್ಸಂಬ ಇವರ ಉತ್ತರ ಕೂಡ ಸರಿಯಾಗಿದೆ, ಮಾಧವಿ ಪ್ರಸಾದ್, ಹಾಗೆ ಗುರುರಾಜ್ ಸೋಮಿಯಾಜಿ ಜ್ಞಾನ ಭಾರತಿಯಿಂದ, ಶಿವಾನಂದ ಪೊಲೀಸ್ ಹಿರೇಬೆಳಗುಳಿಯಿಂದ ಇವರ ಹತ್ರ ಕೂಡ ಸರಿಯಾಗಿದೆ, ಹಾಗೇನೆ ಯಾರಿದು HS ಮೂರ್ತಿ ಇವರ ಹತ್ರ ಕೂಡ ಸರಿಯಾಗಿದೆ, ಗಂಗಾರಾಮ್ ಗೌರಿ ಬಿದ್ನೂರು, ಮಾದಪ್ಪ ಕಮಂಡಲಗೊಂದಿ, ಸ್ಫೂರ್ತಿ ಶ್ರೇಯಾ ತಿಂಡ್ಲುವಿನಿಂದ ಇವರ ಹತ್ರ ಕೂಡ ಸರಿಯಾಗಿದೆ, ಹಾಗೆ ಎನ್ ರಾಜಶೇಖರ್ ಅರ್ಕೆರೆಯಿಂದ, ಮತ್ತೆ ವಿ ನಾರಾಯಣಪ್ಪ ಹೊಸೂರು ಇವರ ಉತ್ತರ ಕೂಡ ಸರಿಯಾಗಿದೆ, ಶರಣ ಬಸವ ಸೀಕಲ್ ಮೀನಾಕ್ಷಿ 8ನೇ ಮೈಲಿನಿಂದ, ನಳಿನಾ ಧೀರಜ್ ಹಲ್ಸೂರಿನಿಂದ, ಹಾಗೆ ಕತ್ರಿಗುಪ್ಪೆಯಿಂದ ಸಂಜಯ್ ಇವರ ಉತ್ತರ ಕೂಡ ಸರಿಯಾಗಿದೆ, ಶಿವಮೊಗ್ಗದಿಂದ ಯಾರಿದು ರಾಘವೇಂದ್ರ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೇನೆ ದಾಮಿನಿ ಉಮೇಶ್ ಹಲ್ಸೂರಿನಿಂದ, ಲಲಿತಮಣಿ ಕಳಸದಿಂದ, ಸುರೇಶ್ ಬಿ ಶ್ರೀನಿಧಿಟ್ BTM ಬಡಾವಣೆಯಿಂದ, ಬಾಗಲಕೋಟೆಯಿಂದ ಅಂಕುಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ಹೆಸರನ್ನು ಬರೆದಿಲ್ಲ ಇವರು ಯಾರು

ನಂಬರ್ ಎಂಡಿಂಗ್ ವಿತ್ 9116 ಇವ್ರ ಹತ್ರ ಕೂಡ ಸರಿಯಾಗಿದೆ. ಟೈಲರ್ ಮಂಜುನಾಥ್ ಅವ್ರ ಹತ್ರ ಕೂಡ ಸರಿಯಾಗಿದೆ. ರಾಜು ಮೈಸೂರು, ಚಂದ್ರಿಕಾ ನೇಲ್ಗುಂಡಿ, ಮಹೇಶ್ವರ್ ಶೈಲಜಾ ಬಳ್ಳಾರಿಯಿಂದ, ಹಾಗೆ ಅನುಪಮಾ ಕುಮಾರ ಪಾರ್ಕಿಂದ, ಶ್ರೀನಗರದಿಂದ ಮಧು ಅವರ ಹತ್ರ ಕೂಡ ಸರಿಯಾಗಿದೆ. ಎಲ್ಲ ಹೆಸರು ಕೂಡ ಓದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಯಾರ್ದಾದ್ರೂ ಹೆಸರು ಮಿಸ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ತ್ರಿಮೂರ್ತಿಗಳ ಹೆಸರನ್ನು ಒಳಗೊಂಡಂಥ ಚಿತ್ರ ಇದು ಅಂತ ಹೇಳಿದ್ದೆ. ಸರಿಯಾದ ಉತ್ತರ ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ಹೆಸರಿದು. ಎಲ್ಲ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಪ್ರಶ್ನೆಯ ಕಡೆಗೆ ಅಂದಿರ ಕ್ಲೂ ಕಡೆಗೆ ಸಾಗುವಂಥ ಸಮಯ. 8 ಅಕ್ಷರದ ಸಿನಿಮಾ ಇದು. 8 ಅಕ್ಷರದ ಸಿನಿಮಾದ ಹೆಸರು ಕ್ಲೂ ಹೀಗಿದೆ: ಪ್ರತಿ ಮದುವೆಯಲ್ಲೂ ಕೂಡ ಈ ಒಂದು, ಅಂದರೆ ಒಂದು ಮಂಗಳ ಸೂತ್ರ ಕಟ್ಟೋ ಬೇಕಾದರೆ, ಮಂಗಳ ಸೂತ್ರ ಕಟ್ಟಬೇಕಾದ್ರೆ ಈ ಒಂದು ಮಂತ್ರ ಕಿವಿಗೆ ಬೀಳುತ್ತೆ. ಪ್ರತಿ ಮದುವೆಯಲ್ಲೂ ಕೂಡ ಮಂಗಳ ಸೂತ್ರ ಕಟ್ಟಬೇಕಾದ್ರೆ ಈ ಒಂದು ಮಂತ್ರ ಕಿವಿಗೆ ಬೀಳುತ್ತೆ. ಯಾವ ಚಿತ್ರದ ಹೆಸರು ಅಂತ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಾಲಾವಕಾಶ ಇದೆ. ಒಂದು ಗೀತೆಯ ಸಮಯ. ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ವಿಜಯಾನಂದ್ ಅವರ ಸಂಗೀತವಿದೆ.

ಕಾಲಾವಕಾಶ ಮುಗಿದಿದೆ. ಪದಬಂಧ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ಕ್ಲೂ ಕೊಟ್ಟಿದ್ವಿ, ಪ್ರತಿ ಮದುವೆಯಲ್ಲೂ ಕೂಡ ಮಂಗಳ ಸೂತ್ರ ಕಟ್ಟುವಾಗ ಈ ಒಂದು ಮಂತ್ರ ಕಿವಿಗೆ ಬಿದ್ದೇ ಬೀಳುತ್ತೆ ಅಂತ 99% ಕೇಳುಗರು ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಾ. ಒಂದು ಬಿಬ್ಬರು ಅಷ್ಟೇ ಬೇರೆ ಉತ್ತರ ಕಳಿಸಿದ್ದೀರಾ, ಪರವಾಗಿಲ್ಲ, ನೋಡೋಣ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ. ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಮಹಾದೇವಿ ಚಂದ್ರಕುಮಾರ್ ವಡಿಗೆ ಹಳ್ಳಿಯಿಂದ, ಆಶಾ ಮಂಜುನಾಥ್, ಬಿಂದು ಪ್ರಕಾಶ್ ಕಬಾಡಿ ವೆಂಕಟೇಶ್, ಹಾಗೆ ಮುನಿನಂಜೇಗೌಡ ಚಾಮುಂಡೇಶ್ವರಿ ನಗರದಿಂದ ಲಗ್ಗೆರೆ, ಹಾಗೆ ಭೀಮರಾವ್ SBM ಕಾಲೋನಿಯಿಂದ ಲೀಲಾ, ಬೇಗೂರು ಜಗದಾಂಬಿಕಾ ಹಂಸವೇಣಿ, ರಾಘವೇಂದ್ರ ಶಿವಮೊಗ್ಗದಿಂದ, ಹಾಗೆ ಭಾಸ್ಕರ್ ಬಾಬು ಅಡಿಗೇನಹಳ್ಳಿಯಿಂದ, ಮಧು ಶ್ರೀನಗರದಿಂದ, ಹಾಗೇನೆ ಭಾರ್ಗವ ನಾಗಮಂಗಲದಿಂದ, ರೂಪಾ ಪಾಂಡುರಂಗರಾವ್ ವರಲಕ್ಷ್ಮಿ ಪೀಣ್ಯದಿಂದ, ರೇಣುಕಾ ನರಸಿಂ ಪಾದರಾಯನ್ಪುರದಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂದಿಂದ, ಹಾಗೆ JC ನಗರದಿಂದ ಹೇಮಂತ್ ರಾಮಯ್ಯ ಅವರು, ನೇತ್ರ ಕೆಂಗೇರಿಯಿಂದ ಸೋಮಶೇಖರ್ ಬಸವರಾಜ್ ಮಗದುಮ್ಮ ಗೋಕಾಕ್ದಿಂದ, ಹಾಗೆ ದಯವಿಟ್ಟು ಒಂದೇ ಸಂದೇಶದಲ್ಲಿ ಹೆಸರು ಬರೆದು ಕಳಿಸಿ. 2-3 ಸಂದೇಶ ಬರೆದ್ರೆ ನಿಮ್ಮ ಹೆಸರು ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೋಮಶೇಖರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಮಂಡಿಕಲ್ ಕೃಪಾ ಗಂಗಮ್ಮ ಕೇಶವಮೂರ್ತಿ ಕೆಂಚೇನಹಳ್ಳಿಯಿಂದ, NG ಬಸವರಾಜು ಭಾಗ್ಯ ರಾಮಣ್ಣ ಸ್ಫೂರ್ತಿ ಶ್ರೇಯಾ ತಿಂಡ್ಲುವಿನಿಂದ, ಹಾಗೇನೆ ಕಮತೆ ಪಿಂಟು ಜಿದ್ದಿ ಬಿಜಾಪುರದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಜ್ಞಾನೇಶ್ವರಿ ಯಲಹಂಕ ಓಲ್ಡ್ ಟೌನ್ನಿಂದ, ಕೌಸಲ್ಯ ಬನಶಂಕರಿ ವಿಜಯಪುರದಿಂದ, ಸಂಗೀತ ಹಾಗೆ ಹುಸ್ಕೂರು ಬೆಂಗಳೂರಿನಿಂದ ಉಮಾಕುಮಾರಿ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ರಾಜಶೇಖರ್ ಅರ್ಕೆರೆ ಬನ್ನೇರ್ ಘಟ್ಟದಿಂದ, ಸದಾಶಿವ ಹುಲ್ಗೂರ್, ಹಾಗೆ ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ವಿಶಾಲ್ ಧಾರವಾಡದಿಂದ, ರಶ್ಮಿ ಮಂಡ್ಯ, ಹಾಗೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಚಂದ್ರಿಕಾ ನೇರಲಗುಂಡಿ, ದೀಪ್ತಿ ದಿನೇಶ್ ಕಟಾವ್ಕರ್, ಹಾಗೆ ವಿ ಶೀಲಾ ಶಿವಮೊಗ್ಗದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಕೆ ತಿಪ್ಪಸ್ವಾಮಿ ಹರಿಹರದಿಂದ, ಗಾಯತ್ರಿ ಚಂದ್ರಶೇಖರ್, ಡಾಕ್ಟರ್ ಅನಂತಕುಮಾರ್ ಅರಸು, ಹಾಗೇನೆ ಯಾರಿದು ಜೀವನ ಜ್ಯೋತಿ ನಂಜನಗೂಡಿನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಶ್ವೇತಾ ಎಸ್ ರಾವ್, ಹಾಗೆ HS ಮೂರ್ತಿ ಉತ್ತರ ಕೂಡ ಸರಿಯಾಗಿದೆ. ಕೋಮಲಾ ರಾಮು, ಹಾಗೆ ಯಾರಿದು ಮಂಜು ಕೆ ತಾವರ್ಗೆರಾದಿಂದ, ಪ್ರವೀಣ್ ಹೊಸಕೋಟೆ ನವೋದಯ ನಗರ ದಿಂಗರಾಜು ಬೊಮ್ಮೇನಹಳ್ಳಿ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅನಸೂಯ ಮೂರ್ತಿ ಮತ್ತಿಕೆರೆ, ಮಾದಪ್ಪ ಕೃಷ್ಣ ಕಮಂಡಲ ಗೊಂದಿಯಿಂದ, ಹಾಗೆ ಉದಯ್ ಕರ್ಕೇರ ಉಡುಪಿಯಿಂದ, ಚೈತ್ರ DM ಕಮಲಾಪುರದಿಂದ, ನಳಿನಾ ಧೀರಜ್ ಹಲಸೂರು ಬೆಂಗಳೂರಿನಿಂದ, ಹಾಗೆ ಗಂಗಾರಾಮ್ ಗೌರಿ ಬಿದ್ನೂರ್ ಗಗನ್ರಾಜ್ ಮಾರಿ ಕುಮಾರ್ ಮಾಣಿ ಮಾರಿಕಣಿವೆಯಿಂದ, ಮಂಜುನಾಥ್ ರಾಮತೀರ್ಥ, ಹಾಗೆ ವಿ ನಾರಾಯಣಪ್ಪ ರಾಧಾ ಹೊಸೂರ್ ತಮಿಳ್ನಾಡುವಿನಿಂದ, ಎಕ್ಸಂಬಾ ತಾಲೂಕು ಚಿಕ್ಕೋಡಿಯಿಂದ ಪ್ರಸಾದ್ ಬಾಕ್ಲೆ, ಹಾಗೆ ನೆಲಮಂಗಲದಿಂದ ಮೂರ್ತಿ ಅನಿಸುತ್ತೆ ಉತ್ತರ ಹೆಸರು ಸರಿಯಾಗಿ ಬರೆದಿಲ್ಲ ಅವರು, ಹಾಗೆ ಬೆಳಗಾವಿಯಿಂದ ಮಹೇಶ್ ಲಕ್ಷ್ಮೀಕಾಂತ್ ನವಲೆ ಇವರ ಉತ್ತರ ಕೂಡ ಸರಿಯಾಗಿದೆ. ಇದು ಯಾರಿದು ಹೆಸರು ಬರೆದಿಲ್ಲ ಇವರು, ಹಾಗೆ ಸುನಿಲ್ ಕೊಣ್ಣೂರ್ ಬಸವನಗರ ಇವರ ಉತ್ತರ ಕೂಡ ಸರಿಯಾಗಿದೆ. ಅಂಕುಶ್ ಬಾಗಲಕೋಟೆಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಧನಪಾಲ್ ಸಕಲೇಶ್ಪುರ ರಾಮಯ್ಯ ರಾಜು ಮೈಸೂರು, ಮೂರ್ತಿ ವಿಲ್ಸನ್ ಗಾರ್ಡನ್ನಿಂದ, ಹಾಗೆ ದಯಾನಂದ್ ಮಾವಟ್ಕರ್ TC ಪಾಳ್ಯ ಬೆಂಗಳೂರಿನಿಂದ, ಉಮೇಶ್ ಹಲ್ಸೂರಿನಿಂದ, ಕುಮಾರ ಪಾರ್ಕಿಂದ ಅನುಪಮ ಅವರ ಉತ್ತರ ಕೂಡ ಸರಿಯಾಗಿದೆ. ರಾಯಚೂರು ಜಿಲ್ಲೆ ಪಂದ್ಯಾನದಿಂದ ಎಲ್ಲಪ್ಪ ಯಾದವ್ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಉತ್ತರ ಬಂದಿದೆ ಗಣೇಶ್ ರಶ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಮುದ್ದಾ ಮಹೇಶ್ ಬೀದರ್ನಿಂದ, ಹಾಗೆ ಶಿವಾನಂದ್ ಪೊಲೀಸ್ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹೊಳೆ ನರಸೀಪುರದಿಂದ ಬಂದಿದೆ ಮೀನಾಕ್ಷಿ 8ನೇ ಮೈಲಿಯಿಂದ, ರಾಚಪ್ಪ ಜಿ ಟೇಲರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಚಿರಂಜೀವಿ ತಿಪ್ಟೂರ್ನಿಂದ, ಶರಣಬಸವ ಸೀಕಲ್, ಹಾಗೆ ರೇಖಾ ಯಲಹಂಕದಿಂದ, ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕ ರುದ್ರಪ್ಪ ಮಡಿವಾಳರ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಇಂದುಮತಿ ನಾಯಕ್ ಹೆಬ್ರಿಯಿಂದ, ಹಿರೇಕೆರೂರು ತಾಲೂಕು ಎಮ್ಮೆಗುನೂರು ಗ್ರಾಮದಿಂದ, ಯಾರಿದು

ಯುವರಾಜ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ಕಸ್ತೂರಿ ಮಡಿಕೇರಿಯಿಂದ, ಹಾಗೆ ಚನ್ನಗೌಡ ಮಾಕ್ನೂರಿನಿಂದ, ಚಿಕ್ಕ ತಿರುಪತಿ ಮಾಲೂರಿಂದ ಶ್ಯಾಮಲಾ, ಕಿರಣ್ ಜೋಶಿ ಬೆಳಗಾವಿನಿಂದ, ನಳಿನ ಮೈಸೂರಿನಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಎನ್ ಎಂ ಕರ್ಜಗಿ ಮುರ್ಗೋಡ್, ಕೆ ಶ್ರೀನಿವಾಸ್ ಶರ್ಮಾ ಕುಮಾರಸ್ವಾಮಿ ಲೇಔಟಿಂದ, ಇವ್ರ ಹತ್ರ ಕೂಡ ಸರಿಯಾಗಿದೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ. ಹಾಗೆ ಕೋಮಲಾರಾಮು ಇವ್ರ ಹತ್ರ ಕೂಡ ಸರಿಯಾಗಿದೆ. ನಮ್ಮೆಲ್ಲರ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಮಾಂಗಲ್ಯಂ ತಂತು ನಾನೇನ, ಈ ಮಂತ್ರ ಕಿವಿಗೆ ಬಿದ್ದೇ ಬೀಳುತ್ತಲ್ವಾ, ಪ್ರತಿಯೊಂದು ಮದುವೆಯಲ್ಲಿ ಕೂಡ ಈ ಮಂತ್ರ ನಾವು ಕೇಳ್ತೀವಿ. ಹಾಗೆ ಸಿನಿಮಾದ ಹೆಸರು ಕೂಡ ಹೌದು ಇದು, ಮಾಂಗಲ್ಯಂ ತಂತು ನಾನೇನ, ರಮ್ಯಾ ಕೃಷ್ಣ ಹಾಗೂ ವಿ ರವಿಚಂದ್ರನ್ ಅವರು ನಟಿಸಿದ ಸಿನಿಮಾ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಈ ಸಿನಿಮಾದಲ್ಲಿ ನಟಿಸಿದರು. ಹಾಗೇನೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕ್ಲೂ ಕಡೆಗೆ ಸಾಗೋಣ. ಮತ್ತೊಂದು ಸಿನಿಮಾ ಇದೇ ಒಂದು ರೀತಿಯ ಒಂದು ಪ್ರಶ್ನೆಯ ಸಿನಿಮಾ ಅಂತಲೇ ಹೇಳ್ಬೋದು. ಮಾಂಗಲ್ಯ ಧಾರಣೆ ಆಗುವಾಗ ಕಿವಿಗೆ ಬೀಳುವ ಮಂಗಳಕರವಾದ ನಾದ, ಮಾಂಗಲ್ಯ ಧಾರಣೆ ಆಗುವಾಗ ಕಿವಿಗೆ ಬೀಳುವ ಮಂಗಳಕರವಾದ ನಾದ ಯಾವುದು ಅಂತ, ಚಿತ್ರದ ಹೆಸರು ಯಾವುದು ಅಂತ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091039 ನಮ್ಮ ವಾಟ್ಸಪ್ ಸಂಖ್ಯೆ ಇದು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಮಾಂಗಲ್ಯಂ ತಂತು ನಾನೇನ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಗೆ ಕೆ ಕಲ್ಯಾಣ್ ಅವರ ಸಂಗೀತವಿದೆ.

ಪದ ಬಂಧದ ಪ್ರಶ್ನೆಯ ಕಾಲಾವಕಾಶ ಮುಗಿದಿದೆ. ಈಗ ಉತ್ತರವನ್ನ ಹೇಳುವಂತಹ ಸಮಯ. ಅದಕ್ಕೂ ಮೊದಲು ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಕ್ಲೂ ಕೊಟ್ಟಿದ್ವಿ, ಮಾಂಗಲ್ಯ ಧಾರಣೆ ಆಗುವಾಗ ಕಿವಿಗೆ ಬೀಳುವ ಮಂಗಳಕರವಾದ ನಾದ ಅಂತ. ನಾದಸ್ವರ ಅಂತ ಕಳಿಸಿದಿರಾ, ಮಂಗಳ ವಾದ್ಯ ಅಂತ ಕಳಿಸಿದಿರಾ, ನಾಲ್ಕು ಅಕ್ಷರದ ಚಿತ್ರದ ಹೆಸರಿದು ಅಂತ ಹೇಳಿದ್ದೆ. ಈಗ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದೀರಾ ಅಂತ ನೋಡೋದಾದರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಮುನಿ ನಂಜೇಗೌಡ, ಮಂಜು ಮುನಿ ನಂಜೇಗೌಡ ಚಾಮುಂಡೇಶ್ವರಿ ನಗರ, ಹರೀಶ್ ಮಲ್ಲೇಶ್ವರಮಿಂದ, ರೇಣುಕಾ ನರಸಿಂಹ ಪಾದರಾಯನಪುರದಿಂದ, ಜಗದಾಂಬಿಕಾ ಹಂಸವೇಣಿ, ಹಾಗೇನೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ, ಅವರು ಉತ್ತರ ಕಳಿಸಿಲ್ಲ. ಹಾಗೆ ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ, ಜಯಶೀಲ ಜೆ ಪಿ ನಗರದಿಂದ, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ಚನ್ನಗೌಡ ಮಾಕನೂರು, ಎಚ್ ಎಸ್ ಮೂರ್ತಿ, ಹಾಗೆ ಮಂಜು ಕೆ ತಾವರಗೆರೆಯಿಂದ, ಸಂಗೀತಾ ಫ್ರಾಮ್ ಬಿಜಾಪುರದಿಂದ, ಚೈತ್ರ ಡಿ ಎಂ ಕಾಮಲಾಪುರ, ಕಿರಣ್ ದೇವರ ಚಿಕ್ಕನಹಳ್ಳಿ, ಪುಟ್ಟಸ್ವಾಮಿ ಕುರುಬರಹಳ್ಳಿಯಿಂದ, ಯುವರಾಜ್ ಹಾವೇರಿ ಜಿಲ್ಲೆ ಹಿರೇಕೇರೂರಿಂದ, ಮಹಾದೇವಿ ಚಂದ್ರಕುಮಾರ್, ಹಾಗೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಗಂಗಮ್ಮ, ಕೇಶವ ಮೂರ್ತಿ ಕೆಂಚೇನಹಳ್ಳಿಯಿಂದ, ಹಾಗೆ ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ, ಹೊನ್ನೂರಲ್ಲಿ ಹನುಮಂತಪುರ, ಹಾಗೆ ಅಶ್ವಿನ್ ಕುಮಾರ್ ಬಸವೇಶ್ವರ ನಗರ ಶ್ರೀನಿವಾಸ್ ಚಿತ್ರದುರ್ಗದಿಂದ, ಉಮಾಕುಮಾರಿ ಹುಸ್ಕೂರ್ನಿಂದ, ಹಾಗೆ ಲಕ್ಷ್ಮೀಕಾಂತ್ ನವಲೆ, ಶುಭಾ ಯಾರಿದು ಇವ್ರ ಹತ್ರ ತಪ್ಪಾಗಿದೆ, ಹಾಗೆ ಸತ್ಯಪ್ರಸಾದ್ ಮೂಡಲ ಪಾಳ್ಯದಿಂದ, ಬೆಳಗಾವಿಯಿಂದ ಮಹೇಶ್, ಹಾಗೆ ವಿ ನಾರಾಯಣಪ್ಪ ರಾಧಾ ಹೊಸೂರ್ ತಮಿಳ್ನಾಡುವಿನಿಂದ, ಇವ್ರ ಹತ್ರ ಕೂಡ ಸರಿಯಾಗಿದೆ. ರಾಧಾ ಹಿರಿಯಣ್ಣ ನಾಗಮಂಗಲ, ಐ ಎನ್ ಮೂರ್ತಿ ನೇಲ ಅಂತ ಕಳಿಸಿದ್ದಾರೆ, ಇವ್ರ ಹತ್ರ ಕೂಡ ಸರಿಯಾಗಿದೆ. ವಿಶಾಲ್ ಧಾರವಾಡದಿಂದ, ಕೋಮಲ ರಾಮು ಶಿವರಾಮ್ ಕಾರಂತ ನಗರದಿಂದ, ಇವ್ರ ಹತ್ರ ತಪ್ಪಾಗಿದೆ. ಹಾಗೆ ನಂಜನಗೂಡಿನಿಂದ ಜೀವನ ಜ್ಯೋತಿ ಪ್ರಭಾಕರ್ ಪಾಸ್ತೆ ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಹಾಗೇನೆ ಮಾದಪ್ಪ ಕಮಂಡಲಗೊಂಡಿ, ಇವರ ಉತ್ತರ ಕೂಡ ಸರಿಯಾಗಿದೆ. ಮಾಧವಿ ಪ್ರಸಾದ್ ನಾಗರಾಜ್ ರೆಡ್ಡಿ, ಹಾಗೆ ಚಿಕ್ಕೋಡಿಯಿಂದ ಪ್ರಸಾದ್ ಬಾಕಳೆ, ವಿಲ್ಸನ್ ಗಾರ್ಡನ್ನಿಂದ ಮೂರ್ತಿ ಹುಸೇನ್ ಶಿವಮೊಗ್ಗದಿಂದ, ಹಾಗೆ ಮಹಾಂತೇಶ್ ಹುಬ್ಬಳ್ಳಿಯಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ಟೇಲರ್ ರಾಜಪ್ಪಾಜಿ, ಮತ್ತೆ ಗುರುರಾಜ್ ಸೋಮಿಯಾಜಿ, ಹಾಗೇನೆ ಶರಣಬಸವ ಸೀಕಲ್, ಇವರ ಉತ್ತರ ಕೂಡ ಸರಿಯಾಗಿದೆ. ಸ್ಫೂರ್ತಿ ಶ್ರೇಯ ತಿಂಡ್ಲುವಿನಿಂದ, ಚಂದ್ರಿಕಾ ನೇರಲಗುಂಡಿಯಿಂದ, ಹಾಗೆ ಗಾಯತ್ರಿ ಚಂದ್ರಶೇಖರ್ ಸಾಗರ, ವಿರೂಪಾಕ್ಷಪ್ಪ ಕಾವ್ಯ, ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳ, ಇಂದರಗಿ ಕೊಪ್ಪಳದಿಂದ, ನೇತ್ರ ಕೆಂಗೇರಿ, ಶ್ವೇತಾ ಎಸ್ ರಾವ್, ಇವರ ಉತ್ತರ ಕೂಡ ಸರಿಯಾಗಿದೆ. ರಾಘವೇಂದ್ರ ಆಚಾರಿ ಹುಲ್ಗೂರ್ ಧಾರವಾಡದಿಂದ, ಮಂಜುನಾಥ್ ಹುಲ್ಗೂರ್, ಹಾಗೇನೆ ಯಾರಿದು ಶಿವಾನಂದ ಪೊಲೀಸ್ ಹೊಳೆ ನರಸೀಪುರದಿಂದ, ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್, ಅವರ ಉತ್ತರ ಕೂಡ ಸರಿಯಾಗಿದೆ. ಬಳ್ಳಾರಿಯಿಂದ ತಿಪ್ಪೇಸ್ವಾಮಿ ಇರಬಹುದಾ ಅಂತ ಕೇಳ್ತಿದ್ದೀರಾ ಅನ್ಸೂಯ ಅವರೇ, ನಿಮ್ಮ ಉತ್ತರ ತಪ್ಪು. ಹಾಗೇನೆ ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಶ್ರೀನಿವಾಸ್ ಶರ್ಮಾ ಕುಮಾರಸ್ವಾಮಿ ಲೇ ಔಟಿಂದ, ಇವ್ರ ಉತ್ತರ ಕೂಡ ತಪ್ಪಾಗಿದೆ. ಹಾಗೆ ಮಲ್ಲಿಕಾರ್ಜುನ ಬೆಳಮಗ್ಗಿ, ಹಾಗೆ ಉತ್ತರ ಬಂದಿದೆ. ಚಂದ್ರಶೇಖರ್

ನನ್ನ ಗುಂಡನಳ್ಳಿಯಿಂದ ಇವ್ರ ಹತ್ರ ಕೂಡ ತಪ್ಪಾಗಿದೆ. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಇವ್ರ ಹತ್ರ ಸರಿ ಇದೆ. ಎ ಹರಿಹರನ್ ವಿಜ್ಞಾನ ನಗರದಿಂದ. ಆಮೇಲೆ ಯಾರಿದು, ಶಿವಲೀಲಾ ಕಡ್ಕೋಳದಿಂದ. ಹಾಗೆ ಕಿರಣ್ ಜೋಶಿ ತಮಿಳ್ನಾಡಿನಿಂದ, ತೊಡ್ಡೇಪಲ್ಲಿಯಿಂದ. ಶ್ಯಾಮಲಾ ರಾಣಿ ಪ್ರಕಾಶ್ ರಾಜ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಾಗೆ ಉತ್ತರ ಬಂದಿದೆ ರಾಜ್ಕುಮಾರ್ ಕಾತರ್ಕಿ ಅವ್ರ ಹತ್ರ ಕೂಡ ಸರಿಯಾಗಿದೆ. ಆಶಾ ಮಂಜುನಾಥ್ ಅವ್ರ ಹತ್ರ ಕೂಡ ಸರಿಯಾಗಿದೆ.

ಇವ್ರತ್ರ ಕೂಡ ಸರಿಯಾಗಿದೆ. ಶಾಂತಿನಿ ಹಾಸನದಿಂದ ದೀಪ್ತಿ ದಿನೇಶ್ ಕಟಾವ್ಕರ್ ಹಾಗೆ ಅಂಬರೀಷ್ ಮಾಯಣ್ಣ ಇವ್ರತ್ರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ ಈಗ ಮತ್ತಷ್ಟು ಉತ್ತರಗಳು ಬರ್ತಾ ಇದೆ, ಆದರೆ ಕಾಲಾವಕಾಶ ಮುಗಿದಿದೆ, ಉತ್ತರ ನಾನೇ ಹೇಳುವಂತಹ ಸಮಯ ಬಂದಾಗಿದೆ. ಸರಿಯಾದ ಉತ್ತರ, ಮಾಂಗಲ್ಯ ಧಾರಣೆ ಆಗುವಾಗ ಕಿವಿಗೆ ಬೀಳುವ ಮಂಗಳಕರವಾದ ನಾದ ಗಟ್ಟಿ ಮೇಳ. ಗಟ್ಟಿ ಮೇಳ ಇದು ಚಿತ್ರದ ಹೆಸರು ಕೂಡ ಹೌದು. ಶ್ರುತಿ ಹಾಗೂ ಮಹೇಂದರ್ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದರ ಸರಿಯಾದ ಉತ್ತರ ಗಟ್ಟಿ ಮೇಳ ಅಂತಾಗಿತ್ತು. ಸಮಯ ಆಗ್ತಾ ಇದೆ ಸರಿಯಾಗಿ 1:55. ಪದಬಂಧ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಬುಧವಾರದ ಈ ವಿಶೇಷ ಪದಬಂಧ, ಸಿನಿ ಪದಬಂಧ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಪದಬಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮೂಡಿ ಬರ್ತಾ ಇದೆ ಗಟ್ಟಿ ಮೇಳ ಚಿತ್ರದಿಂದ ಹೇಮಂತ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರು ಗೀತೆ ಇದು. ಈ ಒಂದು ಗೀತೆಯೊಂದಿಗೆ ಪದಬಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: entered the National Stock Exchange. Mid-cap 100 index dipped marginally, while small-cap 100 index declined 0.2% a short while ago. And now, before we end the bulletin, the headlines once again. India proposes developing joint India-ASEAN research agenda focused on maritime security and emerging technologies. External Affairs Minister Dr. S. Jaishankar says, world is moving towards new international order with wide range of countries playing greater role in global affairs. Wholesale price index inflation rises to 11.39% in September this year. IMD forecasts heavy rainfall over Jammu Kashmir, Ladakh, Tamil Nadu and Puducherry for today. And in cricket, India to take on West Indies in 4th T20 International in Hyderabad today. For details of these stories and more, log on to our website www.newsonair.gov.in and News on AIR app. And with that, we end the midday news.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ ಆಗಿದೆ 2:15:16. ಈ ಸಮಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪಂದನ ಕಾರ್ಯಕ್ರಮದ ಸಮಯ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ ಎಲ್ರಿಗೂ ಕೂಡ. ಈಗ ಈ ಕಾರ್ಯಕ್ರಮ ನಡೀತಿರ್ಬೇಕಾದ್ರೇ ಕೆಲವರು ಸಂದೇಶ ಕಳಿಸ್ತಾರೆ, ಕೆಲವರು ಇಮೇಲ್ ಕಳಿಸಿದ್ರೆ ನಾವು ನೋಡ್ತಾನೆ ಇರ್ತೀವಿ, ಕೂಡ್ಲೇ ಇಲ್ಲಿ ಅದನ್ನು ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಕಾರ್ಯಕ್ರಮ ಪ್ರಸ್ತುತಪಡಿಸೋದು ಪ್ಲಸ್ ಈ ಕಡೆ ಹಾಡುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು, ಈ ಕಡೆ ಸಂದೇಶ ನೋಡೋದು, ಮೇಲ್ ನೋಡೋದು, ಈ ಎಲ್ಲ ಟಾಸ್ಕ್ಗಳನ್ನು, ಈ ಎಲ್ಲ ಕೆಲಸಗಳನ್ನು ತುಂಬ ಸಮಾಧಾನದಿಂದ ಮಾಡೋರು ನೀವು ಆರ್ಜೆಗಳು ಅಲ್ವಾ ವಿನತವರೇ. ನಮ್ಮ ಕೇಳುಗರು ಒಂದು ಕಾರ್ಯಕ್ರಮವನ್ನು ತುಂಬ ಕಣ್ಣು ಮುಚ್ಚಿಕೊಂಡು ಏನೋ ಬರ್ತಾ ಇದೆ ಅಥವಾ ಇದರಲ್ಲಿ ಏನು ಇದೆ ವಿಶೇಷತೆ ಅದೆಲ್ಲವನ್ನು ಕೂಡ ಅವರು ಗಮನಿಸ್ತಾರೆ. ಈ ಎಲ್ಲ ಕೆಲಸ ಕಾರ್ಯಗಳು ಒಂಥರ ತಪ್ಪದೇ ನಡೀತಾ ಇರ್ತದೆ. ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂದರ್ಶನ ಇದ್ದಾಗ ಅಲ್ಲಿ ಸಂದರ್ಶಕರು ಏನು ಕೇಳ್ತಾ ಇದ್ದಾರೆ ಮತ್ತು ಬಂದಂತಹ ಸಂಪನ್ಮೂಲ ವ್ಯಕ್ತಿ ಯಾವ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇವೆಲ್ಲವೂ ಬರ್ತಾ ಇರ್ತದೆ. ಎಲ್ಲವನ್ನು ನೀವು ಕುಳಿತಲ್ಲಿಯೇ ಅದನ್ನು ಆಸ್ವಾದಿಸ್ತೀರಿ. ಇದು ಈ ಸಂದರ್ಭದಲ್ಲಿ ಆಯಾ ಸಂದರ್ಭಕ್ಕನುಗುಣವಾಗಿ ನಾವು ಬೇರೆ ಬೇರೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಉದಾಹರಣೆ ಈಗ ಇಂದಿನ ವಿಶೇಷ ಅಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮ, ಅದರಲ್ಲಿ ಇವತ್ತು ಯಾವ ದಿನ ವಿಶೇಷತೆ ಇದೆ ಅದೆಲ್ಲವನ್ನು ಕೊಡ್ತಾ ಇರ್ತೀವಿ. ಸಂಜೆ ಟ್ರಾನ್ಸ್ಮಿಷನಿಗೆ ಬಂದಾಗ ಅಥವಾ ಎರಡನೇ ಪ್ರಸಾರಕ್ಕೆ ಬಂದಾಗ ಅವರು ಆಯಾ ದಿನಗಳಂದು ಏನು ವಿಶೇಷತೆ ಇದೆ ಅಂತ ಬೆಳಗ್ಗೆ ಮಾಡಿದವರಕ್ಕಿಂತ ಭಿನ್ನವಾಗಿ ಇವರು ಕೂಡ ಬೇರೆ ಬೇರೆ ಮಾಹಿತಿಗಳನ್ನು ಕೊಡ್ತಾರೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಒಂದು ಸಮಯದಲ್ಲಿ, ಈ ವಿಶೇಷತೆ ಇರುವಂತಹ ಈ ಸಮಯದಲ್ಲಿ, ದಸರಾ ಹಬ್ಬದ ಒಂದು ಸಮಯದಲ್ಲಿ, ರಜೆ ಇರುವಂತನೂ ಕೂಡ ಆ ಸಮಯದಲ್ಲಿ ನಾವು ಏನೇನು ಮಾಡ್ತಿರ್ತೀವಿ ಅಂತನ್ನೋದನ್ನ ನೀವು ಕೇಳ್ತೀರಿ. ನೀವು ಹೆಚ್ಚೆಚ್ಚು ಮಾಹಿತಿಗಳನ್ನ ಪಡಿತೀರಿ. ಸಕಾಲದಲ್ಲಿ ಒಳ್ಳೆ ಒಳ್ಳೆ ಗೀತೆಗಳನ್ನ, ಸಂದರ್ಭಕ್ಕನುಸಾರವಾಗಿ ಇರುವಂತಹ ಗೀತೆಗಳನ್ನು ಕೂಡ ನೀವು ಕೇಳ್ತಾ ಇರ್ತೀರಿ. ಇದು ಬಹಳ ಮುಖ್ಯ ಆಗುತ್ತೆ ನಮಗೆ.
2: ಹೌದು, ಈಗ ದಸರಾ ಹಬ್ಬ, ಈಗ ಪ್ರತಿದಿನ ನಮ್ ಕೇಳುಗರು ಕೇಳ್ತಾ ಇರ್ತಾರೆ. ಈಗ ಒಂದು 4-5 ದಿನದಿಂದ ಈಗ ದಸರಾ ಸ್ಟಾರ್ಟ್ ಆದಾಗಿಂದ, ಶುರುವಾದಾಗಿಂದ, ಭಾನುವಾರದಿಂದ ಪ್ರತಿದಿನ ದಿನ ವಿಶೇಷದಲ್ಲಿರ್ಬೋದು ಅಥವಾ ಸಂಜೆಯ ಟ್ರಾನ್ಸ್ಮಿಷನ್ ಅಲ್ಲಿ ಸಂಜೆಯ ಪ್ರಸಾರದಲ್ಲಿರ್ಬೋದು, ನಮ್ಮ ಕೇಳುಗರು ಒಂದು ದಸರಾ ಹಬ್ಬದ ಒಂದು ವಿಶೇಷತೆ ಬಗ್ಗೆ ಕೇಳ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಭಾರತೀಯ ಪ್ರಸಾರ ಆಗ್ತಾ ಇದೆ, ನಮ್ಮ ಅರ್ಜೆಗಳು ಅದಕ್ಕೋಸ್ಕರ ಒಂದು ಪೂರ್ವ ತಯಾರಿಯನ್ನ ಮಾಡ್ಕೊಂಡು ಬಂದು ಅದನ್ನ ನಮ್ಮ ಕೇಳುಗರಿಗೆ ಕಿವಿಗೆ ಉಣಬಡಿಸ್ತಿದ್ದಾರೆ.
3: ಹೌದು, ನಿಜವಾಗಲೂ ಆರ್ಜೆಗಳು ಎಷ್ಟು ಶ್ರಮ ವಹಿಸಿ ಅವರು ಅನೇಕ ಮಾಹಿತಿಗಳನ್ನ ಕ್ರೋಢೀಕರಿಸಿ ನಮ್ಮ ಕೇಳುಗರಿಗೆ ಮಾಹಿತಿ ತಲುಪಿಸ್ಬೇಕು ಅಂತನ್ನೋಂಥದ್ದು ಇರುತ್ತೆ. ಅದನ್ನ ಹೇಗೆ ತಲುಪಿಸ್ಬೇಕು ಅನ್ನೋ ವಿಷಯದಲ್ಲೂ ಕೂಡ ಜಾಣರು ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ನೀವೆಲ್ಲರೂ ಕೂಡ ನಮ್ಮ ಆರ್ಜೆಗಳ ನಿರೂಪಣೆಗಳನ್ನ ತುಂಬಾ ಇಷ್ಟಪಟ್ಟು ಬಹಳ ಚೆನ್ನಾಗಿದೆ ಅಂತಂದು ಹೇಳ್ತೀರಿ. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಅದನ್ನು ಕೂಡ ಎಚ್ಚಿಡಿತೀರಿ, ಅದನ್ನು ನಾವು ಸರಿಪಡಿಸ್ಕೊಳ್ಳಕ್ ಟ್ರೈ ಮಾಡ್ತಾನೆ ಇರ್ತೀವಿ. ಹೀಗೆಲ್ಲ ನಮ್ಮ ನಿಮ್ಮ ಸಂಬಂಧ ನಡೀತಾ ಇದೆ. ದಸರಾ ಸಂದರ್ಭದಲ್ಲಿ ಉದಾಹರಣೆಗೆ ವಿನೋದ್ ಅವರೇ, ನೀವು ಹೇಳದಂಗೆ ಈಗ ಬೆಳಗಿನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡ ಇವತ್ತು ಗಮನಿಸಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಸೇರಿಸ್ಕೊಂಡು ಬೇರೆ ಬೇರೆ ವಿಷಯಗಳನ್ನು ಸೇರಿಸ್ಕೊಂಡು ನಾವು ಕೊಡ್ತಾ ಇದ್ದೀವಿ. ಈಗ ಇವತ್ತು ದಸರಾದಲ್ಲಿ ಬಂದಂತಹ ಆನೆಗಳ ಕುರಿತಾಗಿ ಮಾಹಿತಿ ಇತ್ತು. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಾದಂತಹ ಈ ದೀಪಾಲಂಕಾರ ಬಗ್ಗೆ ಆಗಿರಬಹುದು ಅಥವಾ ಹಬ್ಬಗಳು ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಇರುತ್ತೆ, ಹೇಗೆ ಇರುತ್ತೆ, ಮತ್ತೆ ಪ್ರವಾಸಿಗರು ಹೆಂಗ್ ಬರ್ತಾರೆ, ಪ್ರವಾಸಿಗರ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿಗೂ ಮಾಹಿತಿ ಕೊಡುವಂತ

0: ಕೆಲಸ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ಜಿಲ್ಲೆನಲ್ಲಿ ಇರುವಂತಹ ನಮ್ಮ ಕೇಳುಗರು ವಿವಿಧ ಭಾರತಿ ಕೇಳ್ತಾ ಇರ್ತಾರಲ್ಲ, ಅವ್ರಿಗೊಂಥರ ಇಡೀ ರಾಜ್ಯವನ್ನ ಸಂಪರ್ಕಿಸುವ ಕೊಂಡಿಯಾಗಿ ವಿವಿಧ ಭಾರತಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ದೂರದಲ್ಲಿದ್ದವರು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಮೈಸೂರಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಕೇಳೋರು ಇದಾರೆ ನಮ್ಗೆ. ನೇರವಾಗಿ ಕೆಲವೊಬ್ಬರು ಫೋನ್ ಮಾಡ್ತಾರೆ, ಬೆಂಗಳೂರಿಗೆ ಬಂದು ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದು ಬೆಂಗಳೂರಿಂದ ಮನೆಗೆ ಹೋಗೋರು ಇದಾರೆ. ಎಷ್ಟು ಸಾಧ್ಯವೋ ಅಷ್ಟು ದಸರಾನ ಕಣ್ ತುಂಬಿಕೊಳ್ಬೇಕು ಅನ್ನೋ ಮನೋಭಾವ ಎಲ್ಲರಲ್ಲಿದೆ. ಮತ್ತಿನ್ನೊಂದು, ಈಗ ದಸರಾ ಟೈಮ್ನಲ್ಲಿ ಏನೇನು ಸಾಂಸ್ಕೃತಿಕ ಕಾರ್ಯಚಟುವಿಕೆಗಳನ್ನು ಯಾರ್ಯಾರು ಹಮ್ಮಿಕೊಳ್ಳಬಲ್ಲರು ಅಂತ ಅನ್ಸುತ್ತೆ ನಿಮಗೆ ವಿನೋದವರೇ?
1: ಈಗ ಯುವಕರಿಗೆ ಯುವ ದಸರಾ ಅಂತ ಮಾಡ್ತೀವಿ. ಅದರಲ್ಲಿ ಯುವ ದಸರಾ ಅಂದರೆ ಅದು ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳಿರುತ್ತೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ರೀತಿಯ ಒಂದು ಯುವಕರಿಗೆ ಸ್ಫೂರ್ತಿ ತುಂಬುವಂಥದ್ದು. ಹಾಗೆ ಇಂದಿನ ಯುವಕರು ಆದಷ್ಟು, ಅಂದರೆ ಯುವ ಪೀಳಿಗೆ, ಯುವಕರು ಅಂದರೆ ಯುವಕರು ಮಾತ್ರ ಅಲ್ಲ, ಯುವ ಪೀಳಿಗೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, ಅವರೆಲ್ಲರೂ ಒಟ್ಟಾರೆಯಾಗಿ ಈ ಸಾಂಸ್ಕೃತಿಕ ಮೊಬೈಲ್ ಒಂದು ಅದನ್ನು ಸೈಡ್ಗಿಟ್ಬಿಟ್ಟು ಈ ಒಂದು 8-10 ದಿನದಲ್ಲಿ ಭಾಗವಹಿಸಬೇಕು. ಅವ್ರಿಗೊಂದು ಹುಮ್ಮಸ್ ಬರಬೇಕು. ಮತ್ತೆ ನಮ್ಮ ನಾಡಿನಲ್ಲಿ ಹಿಂದೆ ಏನು ನಡೀತಾ ಇತ್ತು ಅಂದ್ರೆ, ಈಗ ಮೊಬೈಲ್ ಅನ್ನೋದು ಅರ್ಧ ಒಂದು ಸಂಭ್ರಮನ ಯುವಕರಿಂದ ಯುವ ಪೀಳಿಗೆಯಿಂದ ಕಸ್ಕೊಂಡ್ಬಿಟ್ಟಿದೆ. ಅವ್ರು ಮೊಬೈಲ್ ಅಲ್ಲಿ ನೋಡಿ ಎಂಜಾಯ್ ಮಾಡ್ತಾರೆ, ಆನಂದ ಪಡ್ತಾರೆ, ಹೌದಾ ಅಂತ ಅಂತಾರೆ, ಬಿಟ್ರೆ ತಾವೇ ಸ್ವತಃ ಹೋಗಿ ಭಾಗವಹಿಸುವ ಒಂದು ಪರಿಪಾಠ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ
0: ಅನಿಸಿಕೆ. ಅಂದ್ರೆ ಇನ್ನೊಂದಿದೆ ವಿನೋದವರೆ, ಈಗ ಈ ಮೊಬೈಲ್ ಇದ್ದಾಗ ಒಂದಿಷ್ಟು ಕಡಿಮೆ ಆಗಿರ್ಬೋದು ಹೊರತು ತಮ್ಮ ಚಟುವಟಿಕೆಗಳನ್ನು ಯಾವತ್ತೂ ನಿಲ್ಲಿಸಿಲ್ಲ. ಉದಾಹರಣೆ, ಈಗ ಚಾರಣಕ್ಕೆ ಹೋಗ್ಬೇಕು, ಎಲ್ಲೋ ಒಂದ್ ಕಡೆ ಪ್ರವಾಸಕ್ಕೆ ಬೇರೆ ಕಡೆ ಹೋಗ್ಬೇಕು, ಆಮೇಲೆ ಎಲ್ಲೋ ಒಂದ್ ಕಡೆ ಊರುಗಳಿಗೆ ಹೋಗ್ಬೇಕು, ಎಲ್ಲೋ ಸಂಬಂಧಿಕರ ಮನೆಗಳಿಗೆ ಹೋಗ್ಬೇಕು, ಅದು ನಿರಂತರವಾಗಿ ನಡೀತಾನೆ ಇದೆ. ಆಶ್ಚರ್ಯ ಅಂದ್ರೆ ಎಲ್ಲೂ ಕಡಿಮೆ ಆಗಿಲ್ಲ. ನಮಗನ್ಸುತ್ತೆ ಅಂದ್ರೆ ಇದು ಮೊಬೈಲ್ ನಮ್ಮ ಸಮಯವನ್ನ ಕೊಂದಿದ್ದು ಹೌದು, ಆದ್ರೆ ಮಧ್ಯನೂ ಕೂಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಸ್ಕೋರ್ ಮಾಡಿ ಗೋಲ್ಡ್ ಮೆಡಲ್ ಪಡಿತಾ ಇದ್ದಾರೆ, ರ್ಯಾಂಕ್ ಬರ್ತಾ ಇದ್ದಾರೆ, ತುಂಬಾ ಕಠಿಣವಾದಂತಹ UPSC ಪರೀಕ್ಷೆಗಳನ್ನು ಪಾಸ್ ಮಾಡ್ತಾರೆ, ನೀಟ್ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಎಲ್ಲವೂ ತಮ್ಮ ಒಂದು ಶ್ರಮ ಏನೇನಿದೆ ಹೆಂಗೆ ದಕ್ಕಿಸ್ಕೋಬೇಕು ಅಂತ ಅದನ್ನ ಸದ್ಬಳಕೆ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಈಗ ಮೊಬೈಲ್ದಿಂದಾನೇ ನಾವು ಏನೇನು ಉಪಯೋಗ ತಗೋಬಹುದು, ಆನ್ಲೈನ್ ನಲ್ಲಿ ಏನೇ ಅನೇಕ ಸರ್ವಿಸ್ಗಳಿವೆ, ಅದನ್ನು ಪಡಿತಾರೆ, ನಾಲೆಜ್ ಪಡಿತಾರೆ, ಕ್ವಿಕ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ, ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಕೂಡ ಕೇಳ್ತಾರೆ. ಅಂದ್ರೆ ಮಾಹಿತಿಯ ಒಂದು ಸಾಧನವನ್ನಾಗಿ ಇದನ್ನು ಬಳಸಿದ್ರೆ ನಮಗೆ ಏನು ತೊಂದರೆ ಇಲ್ಲ ಅಂತ ಅನ್ಕೋಬೇಕು. ನಾವು ದಾಸರಾಗಿರ್ಬಾರ್ದು, ಯಾವುದೇ ಇರ್ಬೋದು, ಅತಿ ಆಗಬಾರ್ದು ಅಂತ ಹೇಳ್ತಾರೆ, ನಿಜ. ಈಗ ಅತಿ ಆಗ್ಬಿಟ್ರೆ ಅದು ತಪ್ಪಾಗತ್ತೆ. ಆದ್ರೆ ವಿದ್ಯಾರ್ಥಿಯಾಗಿದ್ದವನು ಅತಿಯಾಗಿ ಮೊಬೈಲ್ನಲ್ಲಿ ಮಾಹಿತಿ ತಗೊಂಡ್ರೆ ಓಕೆ, ನಮ್ದೇನು ಅಭ್ಯಂತರ ಇಲ್ಲ ಅಲ್ವಾ. ಅವ ಯಾಕಂದ್ರೆ ಸ್ಟಡಿ ಮಾಡ್ಬೇಕಂದ್ರೆ ನನಗೆ ಅದು ಆಕರ ಗ್ರಂಥವಾಗಿ ಅದರಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನೂ ಕೂಡ ಬಳಸ್ತಾರೆ, ಸ್ವಲ್ಪ ಸ್ವಲ್ಪ ಶಾರ್ಟ್ಕಟ್ ಆಗಿ ಓದ್ತಾರೆ. ಆಮೇಲೆ ಹೋದಲ್ಲಿ ಬಂದಲ್ಲಿ ಓದ್ತಾನೆ ಇರಬೇಕು, ಮಾಹಿತಿ ಪಡಿತಾನೆ ಇರಬೇಕು ಅಂತಂದ್ರೆ ಮೊಬೈಲ್ ತಾನೆ ಇರೋದು, ಅಲ್ಲಿ ಕೆಲವು ಸಲ ಪುಸ್ತಕ ತಗೊಂಡೋಗಲ್ಲ,
1: ಹೋಗಲ್ಲ ಇಲ್ಲ. ಆ ಸಮಯದಲ್ಲಿ ಅದಕ್ಕೆ ಅವಶ್ಯಕತೆವಾದ ಪುಸ್ತಕ ಸಿಗಲ್ಲ. ಈಗ ಒಂದು ಕೈ ಬೆರಳಲ್ಲಿ ಒಂದು ವಾಯ್ಸ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ಬಿಟ್ರೆ ಇಮ್ಮಿಡಿಯೇಟ್ ಅದಕ್ಕೆ ಬೇಕಾದಷ್ಟು ಒಂದು ನಮಗೆ ವಸ್ತುಗಳು ಸಿಕ್ಬಿಡತ್ತೆ, ಏನೇನು ನಾವು ಮಾತಾಡಬಹುದು ಅಂತ ಪ್ರತಿಯೊಂದರಲ್ಲೂ ಸಿಕ್ಬಿಡತ್ತೆ ಈಗ ಮೊಬೈಲಲ್ಲಿ. ಸೊ ಆ ರೀತಿಯಿಂದ ಈಗ ಮೈಸೂರು ದಸರಾ ಅಂತ ಇರ್ಬೋದು, ಈಗ ಮಂಗಳೂರು ದಸರಾ ಅಂತ ಮಾಡ್ತಾರೆ, ಮಕ್ಕಳ ದಸರಾ ಅಂತ ಇದೆ. ಎಷ್ಟೊಂದು ರೀತಿಯಲ್ಲಿ ಎಲ್ಲರೂ ಜನ ಹೋಗಿ ಪಾಲ್ಗೊಂಡ್ರೆ ತಾನೇ ಅದಕ್ಕೆ ಒಂದು ಮೆರುಗು ಅಂತ ಬರೋದು.
0: ಆಮೇಲೆ ಈಗ ಅದಕ್ಕಾಗಿ ರಜೆ ಇರುತ್ತೆ ನೋಡಿ, ಈಗ ದಸರಾ ರಜೆ ನಾವು ಆಗಿನಿಂದ ಹೇಳ್ತಾನೆ ಬಂದಿದೀವಿ, ದಸರಾ ರಜೆ ಅಂತ ಅಲ್ವಾ. ಆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರ್ತವೆ, ಅಲ್ಲಿ ಭಾಗವಹಿಸಬಹುದು, ನಮ್ಮ ಊರುಗಳಿಗೆ ಹೋಗ್ಬೋದು. ಆಮೇಲೆ ಈಗ ಅಲ್ಲಿ ನಮ್ಗೆ ಇದ್ದಂತಹ ಪ್ರತಿಭೆಯನ್ನ ಹೊರಗಡೆ ಹಾಕಬೇಕು ಅಂತಂದ್ರೆ ಅನೇಕ ಸಂಘ ಸಂಸ್ಥೆಗಳು ಒಳ್ಳೆ ಒಳ್ಳೆ ವೇದಿಕೆಗಳನ್ನ ಕಲ್ಪಿಸಿಕೊಟ್ಟಿರ್ತಾರೆ. ಇದೆ ಈಗ ನೋಡಿ ನೀವು ಯುವ ದಸರಾ ಅಂತ ಹೇಳಿದ್ರಿ, ಅದೊಂದು ವೇದಿಕೆ ಸಿಕ್ಕಿರ್ತದೆ ಯುವಕರಿಗೆ, ಅದು ಒಂದು ಸಂಭ್ರಮ ಅವರಿಗಾಗಿ. ಅಂದ್ರೆ ಏನು ಒಂದು ಹುರುಪು ಹುಮ್ಮಸ್ಸಿನ ವಯಸ್ಸಿರುತ್ತೆ, ಆರಾಮಾಗಿ ಕುಣಿದು ಕುಪ್ಪಳಿಸಿ ನಕ್ಕು ನಲಿದು ಹೋಗುವಂತಹ ಒಂದು ಅವಕಾಶವನ್ನ ಅದು ಸರ್ಕಾರವಾದ ಸೃಷ್ಟಿ ಮಾಡಿಕೊಳ್ಳಿ ಅಥವಾ ಸಂಘ ಸಂಸ್ಥೆಗಳಾದ್ರೂ ಸೃಷ್ಟಿ ಮಾಡಿಕೊಳ್ಳಿ, ಅದು ಒಂದು ವೇದಿಕೆ. ಆಕಾಶವಾಣಿಯನ್ನು ಕೂಡ ಒಂದು ವೇದಿಕೆ, ಅವರ ಇದ್ದಂತಹ ಅವರಲ್ಲಿ ಇದ್ದಂತಹ ಒಂದು ಸೂಕ್ತ ಪ್ರತಿಭೆಯನ್ನ ಹೊರಗಡೆ ಹಾಕಬೇಕು ಅಂದ್ರೆ ಇಲ್ಲಿ ಬರ್ತಾರೆ, ಮಾತಾಡ್ತಾರೆ, ಕತೆ ಹೇಳ್ತಾರೆ, ಹಾಡು ಹಾಡ್ತಾರೆ, ಇನ್ನು ಏನೇನಿದೆ ಎಲ್ಲವನ್ನು ಕೂಡ ಮಾಡ್ತಾರೆ. ಸೊ ಅದನ್ನ ಎಲ್ಲವನ್ನು ಇನ್ನೊಬ್ಬ ಸಾರ್ವಜನಿಕರ ಎದುರು ಪ್ರದರ್ಶನ ಮಾಡಿದಾಗ ಅಥವಾ ಕೇಳಿಸಿದಾಗ ಅವರು ಒಂದು ಶಹಬಾಸ್ ಹೇಳ್ತಾರೆ, ಆ ಶಹಬಾಸದಿಂದನೇ ಇವರು ಮುಂದೆ ತಮ್ಮ ಪ್ರೇರಣೆ ಆಗಿ ಬೆಳವಣಿಗೆ ಮಾಡ್ಕೊಳ್ತಾರೆ ಅಂತ. ಪ್ರತಿಭೆ ಬೆಳಕಿಗೆ ಬರಬೇಕಾಗತ್ತೆ. ದಸರಾದಲ್ಲಿ ಮಕ್ಕಳಿಗೆ ತುಂಬಾ ಅವಕಾಶ ಇದೆ, ಮಹಿಳೆಯರಿಗೂ ಅವಕಾಶ ಇದೆ, ಆಮೇಲೆ ವಯಸ್ಸಾದಂತವರಿಗೂ ಕೂಡ. ಈಗ ಉದಾಹರಣೆ ಒಂದು ನಡಿಗೆ ಅವಕಾಶ

0: ಒಂದು ಸ್ಪರ್ಧೆ ಇಟ್ಟಿರ್ತಾರಪ್ಪ,
1: ರಂಗೋಲಿ ಸ್ಪರ್ಧೆ,
0: ರಂಗೋಲಿ ಸ್ಪರ್ಧೆ ಇಟ್ಟಿರ್ತಾರೆ,
1: ಮಕ್ಕಳಿಗೆ ಕತೆ ಹೇಳೋ ಸ್ಪರ್ಧೆ ಇರುತ್ತೆ, ಡಾನ್ಸ್ ಇರುತ್ತೆ, ನಾಟಕ ಇರುತ್ತೆ.
0: ಆಮೇಲೆ ನೋಡಿ ಮೈಸೂರಲ್ಲಿ ಟಾಂಗಾದಲ್ಲಿ ಹೋಗೋದು ಒಂದು, ಅದು ಒಂಥರ. ಆಮೇಲೆ ವೇಷಭೂಷಣಗಳನ್ನ ಚೆನ್ನಾಗಿ ಹಾಕಬೇಕು,
1: ಸ್ಪರ್ಧೆ ಇರುತ್ತೆ.
0: ಮಹಿಳೆಯರಿಗೆ ಅಡಿಗೆ ಸ್ಪೆಷಾಲಿಟಿ ಇರುತ್ತೆ, ಸ್ಪರ್ಧೆ ಇರುತ್ತೆ. ಈಗ ಮೈಸೂರಿಗೆ ಹೋದ್ರೆ ನೀವು ಒಂದು ರೌಂಡ್ ಹಾಕಿದ್ರೆ ನಿಮ್ಗೆ ಸಮಯ ಸಾಲಲ್ಲ, ಮತ್ತೆ ಆ ನೋಡುವಾಗ ಆ ಕಣ್ಣಿಗೆ ಏನು ಹಬ್ಬ ಇರುತ್ತಲ್ಲ ಅದು ನಿಮ್ ತೃಪ್ತಿನೇ ಆಗಲ್ಲ.
1: ಫಲಪುಷ್ಪ ಪ್ರದರ್ಶನ ಇರುತ್ತೆ. ಆ ಫಲಪುಷ್ಪ ಪ್ರದರ್ಶನದಲ್ಲಿ ಎಷ್ಟೋ ಕಡೆಗಳಿಂದ ನಮ್ಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ಹೂಗಳಾಗಿರ್ಬೋದು, ಅದು ಅದನ್ನ ಅವರು ಪ್ರದರ್ಶನಕ್ಕಿಟ್ಟಾಗ ನೋಡಿದಾಗ ಹೌದಲ್ವಾ ಈ ತರನೂ ಇದೆ ಅಲ್ವಾ ಅನ್ನೋದು ಒಂಥರ ನಮಗೆ ಮನಸ್ಸಿಗೆ ನಾಟತ್ತೆ.
0: ಅಂದ್ರೆ ರೈತರಿಗೂ ಯುವಕರಿಗೂ ಮಹಿಳೆಯರಿಗೂ ಸಾರ್ವಜನಿಕರಿಗೂ ಪ್ರವಾಸಿಗರಿಗೂ ಎಲ್ಲರಿಗೂ ಕೂಡ, ಮತ್ತೆ ಆಟೋಟಗಳು ವಿಶೇಷ ಈ ಸಮಯದಲ್ಲಿ. ಅದು ಕುಸ್ತಿ ಅಂತ ಅನ್ನೋದು ಪಾರಂಪರಿಕವಾಗಿ ಮೊದಲಿಂದನೇ ಕುಸ್ತಿಯನ್ನ ಮಾಡ್ತಾ ಬಂದಿದ್ರು. ವಸ್ತು ಪ್ರದರ್ಶನ ಅಂತ ಇದೆ ಮೈಸೂರಿನ ಗ್ರೌಂಡ್, ವಸ್ತು ಪ್ರದರ್ಶನ ಗ್ರೌಂಡ್ ಅಂತಿದೆಯಲ್ಲ, ಅಲ್ಲಿ ಒಂದು ರೌಂಡ್ ಹಾಕಿದ್ರೆ ಎಷ್ಟೆಲ್ಲ ಚಟುವಟಿಕೆಗಳು ಇದಾವಲ್ಲಪ್ಪ ಅಂತ ಅನ್ಸುತ್ತೆ ನಮಗೆ. ಆಮೇಲೆ ಸಿನಿಮಾ ಚಿತ್ರೋತ್ಸವ ಇರುತ್ತೆ, ಅದಕ್ಕೊಂದು ಪಾಸ್ ತಗೊಂಡ್ರೆ ನೀವು ಇಡೀ 8 ದಿನ ಒಂದು 5-6 ದಿನ ನೀವು ಸಿನಿಮಾಗಳನ್ನು ನೋಡಬಹುದು. ಒಳ್ಳೆ ಒಳ್ಳೆ ಥಿಯೇಟರ್ಗಳಲ್ಲಿ ಮಾಲ್ಗಳಲ್ಲಿ ಹೋಗಿ ನಾವು ಸಿನಿಮಾ ನೋಡಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ರಾತ್ರಿ ಹೊತ್ತು ತಡ ಆಯಿತು, ಒಂದಿಷ್ಟು ತಿನಿಸುಗಳನ್ನು ಆಹಾರ ಮೇಳಕ್ಕೆ ಹೋಗಿ ತಿಂದಾದ್ಮೇಲೆ ನಾವು ಅರಮನೆಯ ದೀಪಾಲಂಕಾರ ನೋಡಬಹುದು. ಈ ಬಗ್ಗೆ ನಾವು ಕಾರ್ಯಕ್ರಮ ಇಂದಿನ ವಿಶೇಷದಲ್ಲಿ ಕೂಡ ಮಾಡಿದ್ವಿ, ನಮ್ಮ ಆರ್ಜೆಗಳು ಅದನ್ನು ಮಾಡಿದರು. ಅಂದರೆ ದಸರಾದಲ್ಲಿ ಏನು ಬದಲಾವಣೆ ಆಗಿದೆ, ಆಗ ಈಗ ಏನು ವ್ಯತ್ಯಾಸ, ಅದರದ್ದು ಒಂದು ಗುರುತಿಸುವಿಕೆ ಇಂಪ್ರೂವ್ ಆಗಿದೀವಾ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊಸದಾಗಿ ಮತ್ತೆ ಹಮ್ಮಿಕೊಂಡಿದೀವ, ನಮ್ಮಲ್ಲಿ ಕಲೆ ಇನ್ನೂ ಹೆಚ್ಚಾಗಿದೆಯಾ, ಅದನ್ನೆಲ್ಲ ಅವಲೋಕನ ಮಾಡೋಕ್ಕೆ ಅವಕಾಶ. ಆಮೇಲೆ ಮೆರವಣಿಗೆಯಲ್ಲಿ ಹೊಸಬರಿಗೆ ಅವಕಾಶ ಇದೆ, ಹೊಸ ಹೊಸ ಕಲಾ ಪ್ರಕಾರಗಳಿಗೆ ಅಲ್ಲಿ ಪ್ರದರ್ಶನಕ್ಕೆ ಅವಕಾಶ ಇದೆ.
1: ಮೆರವಣಿಗೆ ಬರುತ್ತಲ್ಲ ಅದನ್ನು ಒಂಥರ ಹೊಸದಾಗಿ ಹೊಸ ಹೊಸ ಈಗ ಏನ್ ನಡೀತಾ ಇದೆ ಅದನ್ನ ಆ ಒಂದು ಘಟನೆಗಳನ್ನ ಆಧರಿಸಿ ಒಂದು ಹೊಸ ಒಂದು ಸ್ತಬ್ಧ ಚಿತ್ರ ಆಡ್ ಆಗ್ತಾ ಹೋಗುತ್ತೆ.
0: ನಮ್ಮ ದಸರಾ ಅಂತಂದಾಗ ನಮ್ಮ ನಮ್ಮ ಊರಿನ ಬಗ್ಗೆ ಅಭಿಮಾನ ಜಾಸ್ತಿ ಇದ್ದೇ ಇರುತ್ತೆ, ಆದ್ರೆ ಮೈಸೂರಿನ ಬಗ್ಗೆ ಮಾತ್ರ ಎಲ್ರಿಗೂ ಕೂಡ ಅಭಿಮಾನ ಇದ್ದದ್ದೆ. ಹೀಗಾಗಿ ನಾವು ದಿನಂಪ್ರತಿ 11ನೇ ತಾರೀಕಿಂದ 21ನೇ ತಾರೀಕಿನವರೆಗೂ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು 1/2 ಗಂಟೆ ಅಥವಾ 1/2ಕ್ಕಿಂತ ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ ಈ ದಸರಾ ಬಗ್ಗೆ ವಿಶೇಷ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಮಾಡ್ತಾನೆ ಇದ್ದೀವಿ. ನಮ್ಮ ಆರ್ಜೆಗಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಿರೂಪಿಸ್ತಿದ್ದಾರೆ. ಅದರ ನಂತರದ ಭಾಗದಲ್ಲಿ ನಾವು ಇಂದಿನ ವಿಶೇಷ, ಅವತ್ತು ಏನು ವಿಶೇಷತೆ ಇರುತ್ತೆ ಅದನ್ನು ಮಾತಾಡ್ತಾರೆ, ಅಂದರೆ ಏನಾದ್ರು ವಿಶೇಷ ದಿನ ಇದ್ದರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಹೀಗೆ ಸಾಂಸ್ಕೃತಿಕವಾಗಿ ನಾವು ಎಲ್ಲರನ್ನ ಬೆಸಿಬೇಕು ಅಂತಂದ್ರೆ ದಸರಾ ಅಂತ ಹಬ್ಬ, ನಾಡ ಹಬ್ಬ ಏನಿದೆಯಲ್ಲ ಇದನ್ನೆಲ್ಲ ಮಾಡ್ತೀವಿ. ಇಲ್ಲಿ ನಾವು ಒಂದಾಗಿ ಬೆರಿತೀವಿ, ಯಾಕಂದ್ರೆ ಒಂದು ಸ್ಥಳದಿಂದ ಎಲ್ಲೋ ದೂರದಿಂದ ಬೀದರ್ದಿಂದ ಮೈಸೂರಿಗೆ ದಸರಾ ನೋಡ್ಲಿಕ್ಕೆ ಅಂತ ಬಂದ್ರೆ ಅದು ಎಷ್ಟು ಅಭಿಮಾನದ ಸಂಕೇತ. ಅದು ಮೈಸೂರು ನಮ್ಮದು, ಇಡೀ ಎಲ್ಲ ನಮ್ಮದು, ಈ ನಾಡು ನಮ್ಮದು ಅಂತ ಭಾವನೆ ಬರುತ್ತಲ್ಲ, ಮತ್ತೆ ಇಡೀ ಕರ್ನಾಟಕವೇ ಇಲ್ಲಿ ಬಂದಿರ್ತದೆ. ಕರ್ನಾಟಕ ಅನ್ನೋದಕ್ಕಿಂತ ಇಡೀ ದೇಶವೇ ಬಂದಿರ್ತದೆ ಅಂತ ಅನ್ಬಹುದು, ಯಾಕಂದ್ರೆ ವಿದೇಶದವರು ಬಂದಿರ್ತಾರೆ. ಏನಾದ್ರೂ ಸಂದೇಶ
1: ಬಂದಿದೆ, ನಾಗರಾಜ್ ಅವರು ಕೊಡೇಕಲ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಭಾಗವಹಿಸಲು ಅವಕಾಶ ಇದೆಯಾ, ಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಇದೆಯಾ?
0: ನಾವು ಈಗ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ಫೋನ್ನಲ್ಲಿ ಮಾತಾಡ್ತೀವಿ, ಅದೆಲ್ಲವೂ ಇದ್ದೇ ಇದೆ. ಅಲ್ಲಿ ನೀವು ದಯವಿಟ್ಟು ಭಾಗವಹಿಸಿ. ಅಂದ್ರೆ ಈ ಕಾರ್ಯಕ್ರಮ ಒಂದು 15 ನಿಮಿಷದ ಅವಧಿನಲ್ಲಿ ಕೆಲವು ಪತ್ರಗಳನ್ನ ಕೆಲವು ಮೇಲ್ಗಳನ್ನ ತಗೋತೀವಿ. ಮೇಲ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಈಗ ಬಂದಿರುವಂತಹ ಸಂದೇಶ ಹೇಗೇನೋ ತಗೊಂಡಿವಲ್ಲ ಆ ರೀತಿ ಕೂಡ ನಾವು ಮಾಡ್ತೀವಿ. ಅಂದ್ರೆ ಸಮಯ ಸಂದರ್ಭಕ್ಕನುಸಾರವಾಗಿ ಕಾರ್ಯಕ್ರಮಗಳ ಒಂದು ಸ್ವರೂಪದಲ್ಲಿ ಬದಲಾವಣೆ ಇರುತ್ತೆ. ಬರೋ ದಿನಗಳಲ್ಲೂ ಕೂಡ ನಾವು ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಒಂದು ಕುತೂಹಲ ನಿಮಗಿರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೀಗೆ ಹಬ್ಬದ ಒಂದು ಸಂದರ್ಭದಲ್ಲಿ ಹೇಗೆ ನಾವು ಎಲ್ಲರ ಜೊತೆಗೆ ಭಾವೈಕ್ಯತೆ ದೃಷ್ಟಿಯಿಂದ ಒಂದು ಸಹೋದರತ್ವವನ್ನು ಬೆಳೆಸ್ಕೊಂಡು ಮತ್ತೆ ಯಾವುದೇ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳಿಗೆ ಅವಕಾಶ ಕೊಡದೇನೆ ಧನಾತ್ಮಕ ದೃಷ್ಟಿಕೋನಗಳನ್ನು ಬೆಳೆಸ್ಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಅದರಿಂದ ಏನಾಗತ್ತಂದ್ರೆ ನಮ್ಮಲ್ಲಿ ನಾವು ಹೇಳುವಂಥ ಒಂದು ಪ್ರಶಂಸೆ, ನಾವು ಹೇಳುವಂಥ ಒಂದು ಪ್ರೋತ್ಸಾಹದ ನುಡಿಗಳು ಇನ್ನೊಬ್ಬರಿಗೆ ದಾರಿದೀಪ ಆಗತ್ತೆ. ಅದರಿಂದನೇ ನಾವು ಸ್ವಲ್ಪ ಇನ್ನೂ ಶಕ್ತಿಯುತವಾಗಿ ಮುಂದೆ ನಡೀತಿರ್ತೀವಿ.
1: ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ, ಸ್ಪಂದನದ ಕಾಲಾವಕಾಶ ಹೆಚ್ಚಿಸಿ ಅಂತ ದಯಾನಂದ್ ಮಾವಟ್ಕರ್ ಅವರು
0: ಅಲ್ವಾ. ನಾವು ಇವತ್ತು ಹಾಡನ್ನ ಪ್ರಸಾರ ಮಾಡ್ದೇನೆ ಮಾತಾಡ್ತಾನೆ ಹೋಗಿದ್ದೀವಿ ಅಂದರೆ ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಇದು ಸ್ಪಂದನೆ ಅಂತಲೇ ಅಂದ್ಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನೇ ಮಾತಾಡಿದ್ರು ನಿಮಗಾಗಿ

0: ಸಂಬಂಧ ಇರುತ್ತೆ.
1: ಹೌದು,
0: ಆದ್ರೆ ಅದರದ್ದು ಅವಧಿ ಕೆಲವು ಸಲ ತುಂಬಾ ಹೆಚ್ಚು ಮಾಡಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಆಚೆ ಏನಿರ್ತದೆ ಈಚೆ ಏನಿತ್ತು ಎರಡು ನೋಡ್ಬೇಕಲ್ಲ. ಪ್ರದೇಶ ಸಮಾಚಾರ ಬರೋ ಕಾರಣಕ್ಕಾಗಿ ನಾವು ಅದನ್ನ ಅಷ್ಟಕ್ಕೆ ಮೀಸಲಿಟ್ಟಿದೀವಿ. ನೋಡೋಣ ಅದು ಹೇಗೆ ಆಗತ್ತೆ ಅಂತ ನೋಡೋಣ.
1: ಸಮಯ ಈಗ ಮುಗಿತ
0: ಆಗ್ತಾ ಇದೆ, ಆಗ್ತಾ ಇದೆ.
1: 30 ನಿಮಿಷ ಪ್ರದೇಶ ಸಮಾಚಾರದ ಬಂತು. ಸ್ಪಂದನಾ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಬಂದಿದೆ.
0: ಎಲ್ಲರಿಗೂ ನಮಸ್ಕಾರಗಳು.
1: ಸಮಯ 2:30 ಆಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ. ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ಇಬ್ಬರು ವಶಕ್ಕೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ವಾರ್ತೆಗಳ ವಿವರ. ಕರ್ನಾಟಕ ಜೆಕ್ ಗಣರಾಜ್ಯದ ದೀರ್ಘಾವಧಿ ಪಾಲುದಾರನಾಗಲಿದ್ದು, ಜೆಕ್ ಕಂಪನಿಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜೆಕ್ ಗಣರಾಜ್ಯದ ಉಪಮುಖ್ಯಮಂತ್ರಿ ಕಾರೆಲ್ಲ ಹಾವ್ಲೇಕ್ ನೇತೃತ್ವದ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ವಿಧಾನಸೌಧದಲ್ಲಿಂದು ಭೇಟಿ ಮಾಡಿ ಚರ್ಚೆ ನಡೆಸಿತು. ಈ ವೇಳೆ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ, ಕೃಷಿ, ಅರಣ್ಯ, ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಯ ವಿಷಯದಲ್ಲಿ ಅತ್ಯಂತ ಮುಂದುವರಿದ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದ್ದು, ಸಂಭಾವ್ಯ ಹೂಡಿಕೆ ತಾಣವಾಗಿ ಪರಿಗಣಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆಗೆ ಅಪಾರ ಅವಕಾಶಗಳಿವೆ. ಆಟೋಮೊಬೈಲ್ ಬಿಡಿಭಾಗಗಳು, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರಗಳಲ್ಲಿಯೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಪಾಲುದಾರಿಕೆಯು ಕರ್ನಾಟಕ ಮತ್ತು ಜೆಕ್ ಗಣರಾಜ್ಯದ ನಡುವೆ ಹೆಚ್ಚಿನ ಸಹಕಾರದ ಹಾದಿಗಳನ್ನು ತೆರೆಯುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರದಿಂದ ಉಂಟಾಗಿರುವ ನಷ್ಟದ ಕುರಿತು ಅಂತಿಮ ಪಟ್ಟಿ ಸಿದ್ದಪಡಿಸಲಾಗುತ್ತಿದ್ದು, ಇನ್ನೊಂದು ವಾರದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತ್ತೆ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗುತ್ತಿದ್ದು, ಈ ಮೂಲಕ ಬರಪೀಡಿತ ತಾಲೂಕುಗಳ ಸಂಖ್ಯೆ 226ಕ್ಕೆ ಏರಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಈ ತಾಲೂಕುಗಳಲ್ಲಿ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನುಳಿದ ಕೆಲವು ತಾಲೂಕುಗಳಲ್ಲಿ ಬರ ಕುರಿತ ಮಾನದಂಡಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಿಮ ಮೆಮೊರಾಂಡಂ ಸಿದ್ದವಾದ ಬಳಿಕ ಮುಖ್ಯಮಂತ್ರಿ ಹಾಗೂ ಇತರ ಸಚಿವರ ನಿಯೋಗ ದೆಹಲಿಗೆ ತೆರಳಲಿದ್ದು, ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೋರಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಿಸಿ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯದಲ್ಲಿ ಬರಗಾಲ ಉಂಟಾಗಿ 4 ಕಳೆದರೂ ರೈತರಿಗೆ ಸರ್ಕಾರ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರದಿಂದ ಬಾಧಿತರಾದ ಪ್ರತಿ ರೈತನಿಗೂ ಸಮರ್ಪಕ ಪರಿಹಾರವನ್ನು ತಕ್ಷಣ ವಿತರಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ಳುವಂತೆ ಮತ್ತು ಭೀಕರ ಬರದಿಂದ ಬಾಧಿತರಾಗಿರುವ ಪ್ರತಿ ರೈತನಿಗೂ ಸಮರ್ಪಕ ಹಾಗೂ ಸಕಾಲಿಕ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿ ಎಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರ ಹುದ್ದೆಯಿಂದ ಮುಕ್ತರಾಗಿದ್ದಾರೆ. 2021 ಜುಲೈ 21ರಂದು ಅಧಿಕಾರ ವಹಿಸಿಕೊಂಡ ಅವರು ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ನಡುವೆ ಡಾ ಸುಧಾ ಯಾದವ್ ಅವರನ್ನು ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ತಮ್ಮ ವರ್ಚಸ್ಸಿಗೆ ಧಕ್ಕೆ ತರುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಮತ್ತು ದುರುದ್ದೇಶಪೂರಿತ ವಿಡಿಯೋಗಳನ್ನು ಹರಿಬಿಡಲಾಗುತ್ತಿದೆ.

0: ಎಂದು ಆರೋಪಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ದೂರಿನ ಮೇರೆಗೆ ಸಿಸಿಬಿ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನಿರ್ದೇಶನದ ಮೇರೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ವಿಚಾರಣೆಗಾಗಿ ಇಬ್ಬರು ಶಂಕಿತರನ್ನು ಅಜ್ಞಾತ ಸ್ಥಳದಲ್ಲಿ ವಶಕ್ಕೆ ಪಡೆದಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ತಮ್ಮ ರಾಜಕೀಯ ಜೀವನದಲ್ಲಿ ಎಂದಿಗೂ ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪ್ರಕಟಣೆ ಮತ್ತು ಪ್ರಸಾರದ ವಿರುದ್ದ ನ್ಯಾಯಾಲಯದ ತಡೆಯಾಜ್ಞೆ ಕೋರುವ ಅನಿವಾರ್ಯತೆ ಎದುರಾಗಿರುವುದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಮದ್ದೂರು ವನ್ಯಜೀವಿ ವಲಯದ ಹೊಂಗಳ್ಳಿ ಬೀಟ್ನಲ್ಲಿ ಕಳ್ಳಬೇಟೆಗಾರರು ಹಾಕಿದ್ದ ಉರುಳಿಗೆ ಸಿಲುಕಿ ಸುಮಾರು 2 ವರ್ಷ ವಯಸ್ಸಿನ ಹುಲಿ ಸಾವಿಗೀಡಾಗಿದೆ. ತೀರಾ ಕೊಳೆತು ಹೋದ ಪರಿಣಾಮ ಇದು ಹೆಣ್ಣು ಅಥವಾ ಗಂಡು ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಹುಲಿಯ ಕಳೇಬರವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮದ್ದೂರು ಕರಡಿಕಲ್ಲು ಗುಡ್ಡದಲ್ಲಿ ಆನೆ ಕಳೇಬರ ಪತ್ತೆಯಾಗಿದೆ. ಆನೆಯ ಎರಡೂ ದಂತಗಳು ನಾಪತ್ತೆಯಾಗಿವೆ. ಹುಲಿ ಮತ್ತು ಆನೆ ಮೃತಪಟ್ಟಿರುವ ಘಟನೆ ಸಂಬಂಧ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದು ಬಂಡೀಪುರ DFOL ನಂದೀಶ್ ಮಾಹಿತಿ ನೀಡಿದ್ದಾರೆ. ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರತಿನಿತ್ಯ ರೈಲು ಓಡಿಸಲು ನೈರುತ್ಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ. KSR ಬೆಂಗಳೂರು ಹಾಸನ ಮತ್ತು ಅರಸೀಕೆರೆ ಹಾಸನ ನಡುವೆ ದೈನಂದಿನ ಎಕ್ಸ್ಪ್ರೆಸ್ ವಿಶೇಷ ರೈಲು ಇದೇ 29 ನವೆಂಬರ್ 11 ಪ್ರತಿನಿತ್ಯ 14 ಸಂಚರಿಸಲಿದೆ. ಹಾಸನಾಂಬ ಮಹೋತ್ಸವ 2026 ಭಕ್ತರು ಮತ್ತು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ರೈಲ್ವೆ ಇಲಾಖೆ ಈ ನಿರ್ಧಾರ ಕೈಗೊಂಡಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 3.39 ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5 ಏರಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ 2% ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ತಿಳಿಸಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಸತತ 5 ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ. ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಪ್ರಾಧ್ಯಾಪಕರಿಗೆ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯಲ್ಲಿ ಭೀಕರ ಬರಪರಿಸ್ಥಿತಿ ಎದುರಾಗಿದ್ದು, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ವಿಚಾರಗಳಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು

ಕಟ್ಟೆಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಆಡಳಿತಾಧಿಕಾರಿ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ, ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ, ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ಇಬ್ಬರು ವಶಕ್ಕೆ. ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಸಮಯ ಆಗಿದೆ 2:41:40. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದು ನವ್ಯ ನಾಯರ್ ಅವರ ಜನ್ಮದಿನ, ಆದ್ದರಿಂದ ಇವತ್ತು ಅವರ ಅಭಿನಯದ 2009 ತೆರೆ ಕಂಡಂತಹ ನಮ್ಮ ಯಜಮಾನರು ಚಲನಚಿತ್ರದ ಗೀತೆಗಳನ್ನು ಆಲಿಸೋಣ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ. ನಮ್ಮ ಯಜಮಾನರು ಚಿತ್ರ ಒಂದು ಭಾವನಾತ್ಮಕವಾದಂತಹ ಕಥಾಹಂದರವನ್ನು ಹೊಂದಿರುವ ಒಂದು ವಿಭಿನ್ನವಾದ ಚಿತ್ರ ಅಂತಲೇ ಹೇಳಬಹುದು. TS ನಾಗಾಭರಣ ಅವರು ಚಿತ್ರದ ನಿರ್ದೇಶನವನ್ನು ಮಾಡಿದ್ದರೆ ಚಿತ್ರಕ್ಕೆ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದರು ಹಂಸಲೇಖ. ಡಾಕ್ಟರ್ ವಿಷ್ಣುವರ್ಧನ್, ನವ್ಯ ನಾಯರ್, ವಿಜಯ ರಾಘವೇಂದ್ರ, ಲಕ್ಷ್ಮೀ ಗೋಪಾಲಸ್ವಾಮಿ, ಅನಂತ್ ನಾಗ್, ಶರತ್ ಬಾಬು, ರಮೇಶ್ ಭಟ್, ಮಂಡ್ಯ ರಮೇಶ್ ಮುಂತಾದವರು ಚಿತ್ರದಲ್ಲಿ ಅಭಿನಯಿಸಿದರು. ಈ ಚಿತ್ರದ ಕಥೆಯು ಕೌಟುಂಬಿಕ ಸಂಬಂಧಗಳು ಮತ್ತು ಮನೋವಿಜ್ಞಾನದ ಸುತ್ತ ಸುತ್ತುತ್ತದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮದುವೆ ಸಮಾಲೋಚಕರಾಗಿ, ಅಂದರೆ ಮ್ಯಾರೇಜ್ ಕೌನ್ಸಿಲರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಪಘಾತವೊಂದರ ನಂತರ ನಾಯಕಿಗೆ ಉಂಟಾಗುವ ಮಾನಸಿಕ ಅಡಚಣೆಯಿಂದ ಕಥೆಯಲ್ಲಿ ರೋಚಕ ತಿರುವುಗಳು ಎದುರಾಗುತ್ತೆ. ನಾಯಕಿಯೇ ಇವರೇ ತಮ್ಮ ಪತಿ ಎಂದು ನಂಬಿ ವರ್ತಿಸುವುದು ಮತ್ತು ಮುಂದೆ ನಡೆಯುವ ಭಾವನಾತ್ಮಕ ಸನ್ನಿವೇಶಗಳು ಚಿತ್ರದ ಮುಖ್ಯ ಆಕರ್ಷಣೆ ಆಗಿದೆ ಅಂತಲೇ ಹೇಳ್ಬೋದು. ಈ ಚಿತ್ರ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತಿ ಜೀವನದ ಪ್ರಮುಖ ಚಿತ್ರಗಳಲ್ಲಿ ಒಂದಾಗಿದೆ. ಕೇಳೋಣ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಮ್ಮ ಯಜಮಾನರು ಚಿತ್ರದ ಗೀತೆಗಳನ್ನು.

0: தரிக்கிடத்த கதேன் தா தரிக்கிடத்த கதேன் தா தரிக்கிடத்த.
1: ಇಷ್ಟು ಹೊತ್ತು ಚಿತ್ರತಾಣದಲ್ಲಿ ನಮ್ಮ ಯಜಮಾನರು ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳಿದ್ವಿ. ನಮ್ಮ ಯಜಮಾನರು ಚಿತ್ರದ ಗೀತೆಯೊಂದಿಗೆ ಚಿತ್ರತಾಣ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಸಮಯ ಆಗಿದೆ 3:25. ಮತ್ತೆ ನಮ್ಮ ನಿಮ್ಮ ಭೇಟಿ 4:00 ಪರಿಮಳ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಹಿಂದಿ ಕಾರ್ಯಕ್ರಮ ಅಂದರೆ 3:00 to 4:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಸಮಯ ಆಗಿದೆ 4:17. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀವಿ. ಹೊಸ ಹಾಡುಗಳಿರ್ಬೋದು, ಹಳೆ ಹಾಡುಗಳಿರ್ಬೋದು, ಯಾವ ಎಲ್ಲ ಸಮಾನಾಂತರ ಒಂದು ಗೀತೆಗಳಿರ್ಬೋದು, ಅವೆಲ್ಲವನ್ನು ನಾವು ಕೇಳ್ತಾ ಸಾಕ್ತಾ ಹೋಗ್ತೀವಿ ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಹೇಳೋದಾದರೆ, ಇಂದು ನಾವು ಓಂ ಸಾಯಿ ಪ್ರಕಾಶ್, ನಟ ಹಾಗೂ ನಿರ್ದೇಶಕ, ಇವರ ನಿರ್ದೇಶನದ ಅವರು ಕರ್ನಾಟಕದ ಪ್ರಸಿದ್ಧ ನಿರ್ದೇಶಕರು ಕೂಡ ಹೌದು. ತೆಲುಗಿನಲ್ಲೂ ಕೂಡ ನಿರ್ದೇಶನ ಅನೇಕ ಚಿತ್ರಗಳನ್ನು ನಿರ್ದೇಶನವನ್ನು ಮಾಡಿದ್ದಾರೆ ಹಾಗೂ ನಟಿಸಿದ್ದಾರೆ ಕೂಡ ಇವರು. ಇವರ ಬಗ್ಗೆ ಮಾತಾಡ್ತಾ ಇವರು ನಿರ್ದೇಶಿಸಿದ ಕನ್ನಡ ಚಿತ್ರಗಳ ಗೀತೆಗಳನ್ನು ಕೇಳ್ತಾ ಸಾಗೋಣ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. ಮೂಡಿ ಬರ್ತಾ ಇದೆ ಚಿಕ್ಕ ಯಜಮಾನ್ರು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ರಾಮರಸವೇ ಗಮ್ಮತ್ತು ನನ್ ಸಹವಾಸ ಆಪತ್ತು ಬಾರು ಮುದ್ದು ಅಳಿಮಯ್ಯ ಹಾಡಿಸ್ತೀನಿ ಥಕ್ಕಥಯ್ಯಾ

25 ಸೆಕೆಂಡ್ಗಳು ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶಿಸಿದ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇವರ ಮೂಲ ಹೆಸರು ಎನ್ ಪ್ರಕಾಶ್ ರೆಡ್ಡಿ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಿರಾಂಗಿಪುರದಲ್ಲಿ ಇವರು ಹುಟ್ಟಿದ್ರು. ಚಲನಚಿತ್ರದ ನಿರ್ದೇಶನದ ಆಸೆಯಿಂದ ಚೆನ್ನೈಗೆ ತೆರಳಿ ಪ್ರಸಿದ್ಧ ನಿರ್ದೇಶಕ ಕೋಡಿ ರಾಮಕೃಷ್ಣ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ತಮ್ಮ ಸಿನಿ ಪಯಣವನ್ನು ಇವರು ಆರಂಭಿಸ್ತಾರೆ. ಕನ್ನಡ ಚಿತ್ರರಂಗಕ್ಕೆ ತೆಲುಗು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕನ್ನಡದ ಖ್ಯಾತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೀಡಿದ ಪ್ರೋತ್ಸಾಹದಿಂದ ಇವರು ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರಗಳನ್ನು ನಿರ್ದೇಶಿಸೋಕೆ ಶುರು ಮಾಡ್ತಾರೆ. 1988 ಬಿಡುಗಡೆಯಾದ ಸಾಹಸ ವೀರ ಸಿನಿಮಾದ ಮೂಲಕ ಇವರು ಕನ್ನಡದಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ನಿರ್ದೇಶನವನ್ನು ಶುರು ಮಾಡ್ತಾರೆ. ಮೂಡಿ ಬರ್ತಾ ಇದೆ ಸಿಂಧೂರ ತಿಲಕ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 4:40 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಮಾಹಿತಿ, ಸ್ವಲ್ಪ ಮನರಂಜನೆ ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಭಾವಿಸ್ತಾ, ಸಾಯಿ ಪ್ರಕಾಶ್ ಅವರು ನಿರ್ದೇಶಿಸಿದ ಕನ್ನಡ ಚಲನಚಿತ್ರಗಳ ಬಗ್ಗೆ ಹೇಳೋದಾದರೆ ಸಾಹಸವೀರ, ಮುತ್ತಿನಂತ ಮನುಷ್ಯ, ತಾಯಿಗೊಬ್ಬ ತರಲೆ ಮಗ, ಮನ್ಮಥ ರಾಜ ನರಸಿಂಹ, ಹಾಗೆ ಸ್ವರ್ಣ ಸಂಸಾರ, ಪೊಲೀಸನ ಹೆಂಡತಿ, ಗೋಲ್ಮಾಲ್ ರಾಧಾಕೃಷ್ಣ, ಬಲೆ ಚಿತ್ರ, ಕಳ್ಳಮಳ್ಳ, ಹಾಗೆ ಗೃಹ ಪ್ರವೇಶ, ಕಿತ್ತೂರಿನ ಹುಲಿ, ಲಯನ್ ಜಗಪತಿ ರಾವ್, ಹಾಗೆಯೇ ಕೊಳ್ಳೂರು ಕಾಳ, ಮನೆಯಲ್ಲಿ ಇಲಿ, ಬೀದಿಲಿ ಹುಲಿ, ರೆಡಿಮೇಡ್ ಗಂಡ, ತವರು ಮನೆ ಉಡುಗಡೆ, ಚಿಕ್ಕಜಮಾನ್ರು, ಮಾಲಾಶ್ರೀ ಮಾಮ, ಶ್ರೀನಗರದಲ್ಲಿ ನಾಯಕರು, ಸೋಲಿಲ್ಲದ ಸರದಾರ, ಸಿಂಧೂರ ತಿಲಕ, ಘರ್ಷಣೆ, ಅಮರ ಪ್ರೇಮ, ಹೆಂಡತಿರೆ ಹುಷಾರ್, ಭಗವಾನ್ ಶ್ರೀ ಸಾಯಿಬಾಬಾ. ಈ ಚಿತ್ರದಲ್ಲಿ ಅವರು ಸ್ವತಃ ಸಾಯಿಬಾಬಾನ ಪಾತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಮುದ್ದಿನ ಮಾವ, ಧರ್ಮಪೀಠ, ಇಂದ್ರನ ಗೆದ್ದ ನೇರೇಂದ್ರ, ಹೆತ್ತ ಕರುಳು, ಸಿಡಿದಿದ್ದ ಪಾಂಡವರು, ಗಡಿಬಿಡಿ ಅಳಿಯ ಹಬ್ಬ, ಇನ್ನೂ ಬಹಳಷ್ಟು ಚಿತ್ರಗಳನ್ನು ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ತೆಲುಗು ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಮೂಡಿ ಬರ್ತಾ ಇದೆ ಮುತ್ತಿನ ಮಾವ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಂಗೀತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಸಂಗೀತ ನೀಡಿದ್ದಾರೆ, ಹಾಗೆ ಸಾಹಿತ್ಯ ಬರೆದಿದ್ದಾರೆ ಹಂಸಲೇಖ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ಓಂ ಸಾಯಿ ಪ್ರಕಾಶ್ ಅವರ ಬಗ್ಗೆ ಮಾತಾಡ್ತಾ ಅವರ ನಿರ್ದೇಶನದ ಕೆಲವು ಗೀತೆಗಳನ್ನ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳಿದ್ದಾಯ್ತು. ಈಗ ಸಮಯ ಆಗ್ತಾ ಇದೆ 4:51:55. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಪರಿಮಳ ಕಾರ್ಯಕ್ರಮದ ಜೊತೆ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಹಾಗೂ ಮಾಹಿತಿಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳುವಂತ ಹೊತ್ತಾಯಿತು. ಈಗ ಪರಿಮಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮೂಡಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು. ನಂದಿತಾ ಅವರ ಧ್ವನಿಯಲ್ಲಿ ಮನೆ ಮಗಳು ಚಿತ್ರದ ಗೀತೆ ಹಾಗೂ ತವರಿನ ಸಿರಿ ಚಿತ್ರದಿಂದ ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ 2 ಗೀತೆಗಳು ಮೂಡಿ ಬರ್ತಾ ಇದೆ. ಹೀಗೆ ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧ್ಯಾಹ್ನದ ಪ್ರಸಾರದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೆ ಆರ್ ಜೆ ವಿನೂತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ ಆನೆಗೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ 40,40,770 ರೈಲ್ವೆ ನೌಕರರಿಗೆ 78 ದಿನಗಳ ಅವಧಿಗೆ ಅನ್ವಯವಾಗುವಂತೆ 2,009.61 ಕೋಟಿ ರೂಪಾಯಿ ಮೌಲ್ಯದ ಉತ್ಪಾದಕತೆ ಆಧಾರಿತ ಬೋನಸ್ ನೀಡಲು ಅನುಮೋದನೆ ನೀಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ವಿಶ್ವಬ್ಯಾಂಕ್ ವಾರ್ಷಿಕ ಸಭೆಯಲ್ಲಿ

ಭಾಗವಹಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ 4 ದಿನಗಳ ಕಾಲ ಥೈಲ್ಯಾಂಡ್ನ ಬ್ಯಾಂಕಾಕ್ಗೆ ಪ್ರವಾಸ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿಪಡಿಸಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ನಡೆದಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ದ ಎಚ್ಡಿ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಳ್ಳಿಹಾಕಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ 2ನೇ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ವಿರುದ್ದ 9 ವಿಕೆಟ್ನಷ್ಟಕ್ಕೆ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ಆಂಧ್ರಪ್ರದೇಶ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿ ಆಡುತ್ತಿದೆ. ಆಂಧ್ರಪ್ರದೇಶದ ಗೆಲುವಿಗೆ 6 ಬಾಲ್ಗಳಲ್ಲಿ 90 ರನ್ ಗಳಿಸಬೇಕಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಾ? ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ಮುಸ್ಸಂಜೆಯಲ್ಲಿ ತಂಗಾಳಲ್ಲಿ ತಂಪಾದ ಗಾಳಿಯಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಸರಿ, ಇವತ್ತಿನ ಸಂಜೆ ಪ್ರಸಾರದಲ್ಲಿ ಹಾಗೂ ನಾಳೆಯ ಪ್ರಸಾರದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಿಮ್ಗೋಸ್ಕರ ಇವೆ ಅಂತ ತಿಳ್ಕೊಳ್ಳೋಣ. ಐದು ಗಂಟೆ ಐದು ನಿಮಿಷಕ್ಕೆ ಓಲ್ಡ್ ಈಸ್ ಗೊಳ್ಳಿ ಮಧುರ ಹಳೆಯ ಕನ್ನಡ ಗೀತೆಗಳನ್ನ ಕೇಳ್ತೀರಾ. ಆರು ಗಂಟೆ ಎರಡು ನಿಮಿಷಕ್ಕೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ.

ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಥಮ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ನಿರ್ಮಾಣ ಕೆಎಲ್ ರಾಜೇಶ್ವರಿ. 6:32 ಗಾನ ಭಜನ ನಿಮ್ ಸತಿ ಆದ್ರೆ 7:02 ಕೂಡ ಗಾನ ಭಜನ ಮುಂದುವರಿಯುತ್ತೆ. ಹಾಗೆ 7:32 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಮಧುರ ಆಲಾಪ ನಿಮ್ ಸುತಿ ಆದ್ರೆ 9:15 ನಿಮ್ಮಲ್ಲಿ ಚಿನ್ನ ಹಿಂದಿಗೆ ತೆರಳ ಕೇಳಬಹುದು ಹಿಂದಿ ಮೆಲೋಡೀಸ್ನಲ್ಲಿ. 9:02 ಎಂದಿನಂತೆ ನಿಮ್ಮಲ್ಲಿ ಚಿನ್ನ ಪ್ರೇಮ ನಿನಾದ. 6:05 ಬೆಳಗ್ಗೆ 6:05 ನಾದೋಪಾಸನೆ ನಿಮ್ಮ ಜೊತೆ ಆಗುತ್ತೆ. 7:15 ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 8:45 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. 9:00 ಇಂದಿನ ವಿಶೇಷ, ನಾಳೆಯ ವಿಶೇಷ ಏನು ತಿಳ್ಕೋಬೇಕಾ? ಸೋ ಮಿಸ್ ಮಾಡಿದ ನಾಳೆ 9:00 ಚಿನ್ ಮಾಡಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. 10:02 ಓಲ್ಡ್ ಈಸ್ ಗೋಲ್ಡ್ ನಿಮ್ ಜೊತೆ ಆದ್ರೆ ಇನ್ನ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳು. 12:30 ಕಲಾಭಾರತಿ ನಿಮ್ ಜೊತೆ ಆಗುತ್ತೆ. ಹಾಗೆ 12:05 ಕರೆಗೊಂದು ಹಾಡು. 1:20 ನಮ್ಮ ನಾಡು ನಿಮ್ ಜೊತೆ ಆದ್ರೆ 2:15 ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಚಿತ್ರತಾನ, 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದೊಂದಿಗೆ, 4:00 ಪರಿಮಳ ನಿಮ್ ಜೊತೆ ಆದ್ರೆ, 5:00 ಕಾಮತ್ ಪ್ರಪಂಚ, ನವರಾತ್ರಿ ಸಂದರ್ಭದಲ್ಲಿ ವಿಕಾಸ್ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿಕೆ ಸುಮತಿ, ಪ್ರಾಯೋಜಕರು ಅಭಿನವ ಬೆಂಗಳೂರು. 5:05 ಓಲ್ಡ್ ಈಸ್ ಗೋಲ್ಡ್. 6:02 ಮಾಮವ ಮಹಾವಿದ್ಯೆ ಕಾರ್ಯಕ್ರಮ. 6:32 ಗಾನ ಭಜನ ನಿಮ್ಮ ಜೊತೆ ಆಗುತ್ತೆ. ಹಾಗೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ನಿಮ್ಮ ಜೊತೆ ಆಗುತ್ತೆ. 8:02 ಆರ್ಜೆಗಳ ನೆಚ್ಚಿನ ಗೀತೆಯನ್ನ ಕೇಳುವಂತಹ ನಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡಿಸನ್ನ ಕೇಳಿದ್ರೆ 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ನಿಲಯದಿಂದ ನಿಮಗೋಸ್ಕರ ಮೂಡಿ ಬರುವಂತಹ ಇಂದಿನ ಸಂಜೆಯ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 5:09 ಓಲ್ಡೀಸ್ ಗೋಲ್ಡ್ ಅನ್ನು ಶುರು ಮಾಡೋಣ. ಓಲ್ಡೀಸ್ ಗೋಲ್ಡ್ ಅಲ್ಲಿ ನಿಮ್ ಸುತಿ ಆಗ್ತಿರೋದು ನಿಮ್ಮ ಮನೆ ಮಾತು ಅರ್ಜನೆ ಮಂಚನತ್ತು ಒಂದಷ್ಟು ಬ್ಯೂಟಿಫುಲ್ ಕನ್ನಡ ಗೀತೆಗಳನ್ನ ಕೇಳ್ತಾ ಸಗಣ. ಮೊದಲಿಗೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ.

ಕಲ್ಟ್ ಕ್ಲಾಸಿಕ್ ಪ್ರೇಮಲೋಕ ಸಿನಿಮಾದ ಹಾಡನ್ನ ಕೇಳಿದ್ರಿ. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 5:20 ಆಗ್ತಾ ಇದೆ. ನಾನು ನಿಮ್ಮ ಆರ್ ಜೆ ಮಂಜುನಾಥ್. ಉಳಿಸ್ ಗೋಲ್ಡ್ ಅಲ್ಲಿ ಸಖತ್ತಾಗಿರೋ ಕನ್ನಡ ಹಾಡಿಯ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸೊ ಟ್ರಾವೆಲಿಂಗ್ ಅಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ, ಕಾಫಿ ಕುಡಿತಾ ಇದ್ರ, ಟೀ ಕುಡಿತಾ ಇದ್ರ, ಸಂಜೆ ಸ್ನಾಕ್ಸ್ ತಿಂತಾ ಇದ್ರ, ತಿನ್ನೋದ್ರ ಜೊತೆಗೆ ಹಾಗೆ ಒಂದು ಸಂದೇಶವನ್ನ ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತಿದೆಯಲ್ಲ, 9489309102. ಹಾಡುಗಳು ಹೇಗಿದೆ, ನಿಮ್ಮ ಸಂಜೆ ಹೇಗೆ ಸಾಗ್ತಾ ಇದೆ ಅಂತ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್. ಯಾವ ಟ್ರ್ಯಾಕ್? ಗೆಜ್ಜೆನಾದ ಸಿನಿಮಾದ ಮಳ್ಳಿ ಮಳ್ಳಿ ಮಿಂಚಳ್ಳಿ.

ನನಗೆ ಈ ಹಾಡನ್ನ ಕೇಳ್ತಾ ಇದ್ರೆ ಲಿಟ್ರಲಿ ಹೀರೋಯಿನ್ ಹೆಂಗೆ ಊರಲ್ಲಿ ಹಾಡನ್ನ ಆಡ್ಕೊಂಡು ಕುಣ್ಕೊಂಡು ಹೋಗ್ತಿರ್ತಾಳೆ, ದಟ್ ಎಕ್ಸಾಕ್ಟ್ಲಿ ಗಿವ್ಸ್ ಮೀ ದ ಸೇಮ್ ಫೀಲಿಂಗ್. ನಾನು ಎಲ್ಲೋ ಯಾವುದೋ ಊರಲ್ಲಿ ನನ್ನ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀನೋ ಅನ್ನೋ ಥರ. ತಂಪಾದ ಹೊತ್ತಲ್ಲಿ ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಅದೊಂಥರ ನೊಸ್ಟಾಲ್ಜಿಕ್ ಫೀಲ್ ಅಂತಾರಲ್ಲ, ಹಾಗೆ ಯಾರೆಲ್ಲ ಸಂದೇಶಗಳು ಕಳಿಸ್ಕೊಡಿದ್ದಾರೆ ನೋಡೋಣವಾ. ಅಫ್ಕೋರ್ಸ್ ನೀವು ನೋಡೋದಕ್ಕಾಗಲ್ಲ, ನಾನಿಲ್ಲಿ ವಾಟ್ಸಪ್ ಸಂದೇಶಗಳನ್ನ ನೋಡಬಹುದು. ಹೇಗಿದ್ರೆ ಮಂಜನ ತೊಳ್ಳಿ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರಿ, ಧನ್ಯವಾದ ಅಂತಾದರೆ ಬೆಳಗಾವಿಯಿಂದ ಮಹೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ, ತಮ್ಮ ಸಂದೇಶಕ್ಕಾಗಿ. ಕಾಫಿ ಕುಡಿತಾ ಹಾಡು ಕೇಳೋದು ಮನಸ್ಸಿಗೆ ಮುದ ನೀಡ್ತಾ ಇದೆ ಅಂತ ಸಿದ್ಧಗಂಗಮ್ಮ ಅವರು ತುಮಕೂರಿಂದ ಹೇಳ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬರೀ ಕಾಫಿ ಕುಡಿತಾ ಇದ್ರೆ ಬಿಸ್ಕೆಟ್ಟು ಬ್ರೆಡ್ಡು ಏನಾದರೂ ಇಲ್ವಾ ಪಕ್ಕಕ್ಕೆ, ಇಲ್ಲ ಸ್ಪೈಸಿಯಾಗಿ ಮಿಕ್ಸ್ಚರ್ ಏನಾದರೂ? ನನಗೆ ಈ ಕಾಫಿ ಟೀ ಕುಡಿತಾ ಇರಬೇಕಾದ್ರೆ ಚಾಕ್ಲಿನೋ ಕೋಲ್ಡ್ ಬ್ರೆಡ್ನೋ ಅಥವಾ ಗಿರ್ಮಿಟ್ಟೋ ಈ ಥರ ತಿನ್ನೋದಕ್ಕೆ ಇಷ್ಟ. ನಮಸ್ಕಾರ ಅಂತ ಇದ್ದಾರೆ ಉಮೇಶ್ ಅವರು. ಸಿರಿಗಿರಿಯಿಂದ ಬಾಲ್ಯದ ದಿನಗಳ ಅಂತ್ಯಾಕ್ಷರಿ ನೆನಪಾಗ್ತದೆ ಅಂತ ಅನುಷ್ ಅವರು ಹೇಳ್ತಾ ಇದ್ದಾರೆ. ಸಂಜೆ ತುಂಬ ಚೆನ್ನಾಗಿದೆ, ಸಂಜೆ ಹಾಡುಗಳು ಚೆನ್ನಾಗಿದೆ ಅಂತ ಸುಮಾರು ಸುಂಕದ ಕಟ್ಟಿಂದ ಮೆಸೇಜ್.

ಎಸ್ ಭಾನು ಭೂಮಿ ಎಲ್ಲ ನಾಚಿ ನಾಚಿ ಕೆಂಪಾಗ್ಲೇಬೇಕು, ಯಾಕಂದ್ರೆ ಅಣ್ಣವರ ಧ್ವನಿ ಅಷ್ಟು ಸಖತ್ತಾಗಿದೆ. ಅಣ್ಣವರು ಅಷ್ಟು ಚೆನ್ನಾಗಿ ವರ್ಣಿಸ್ತಾ ಇದಾರೆ ತಮ್ಮ ಕಂಠದಲ್ಲಿ, ಅಂದ್ರೆ ನಾಚಿ ನೀರಾಗ್ಲೇಬೇಕು ಅಲ್ವಾ? ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈ ಹಾಡನ್ನ ಕೇಳಿದಾಗ ಯಾವಾಗ್ಲೂ ನನ್ಗೆ ಒಂದು ಮೆಮೊರಿ ಟಕ್ ಅಂತ ನೆನಪಾಗುತ್ತೆ. ನಾನು ಕಾಲೇಜ್ ಡೇಸಲ್ಲಿ ಒಂದ್ಸಲ ಈ ಹಾಡಲ್ಲಿ ಇದು ಆಕಾಶ ಗಂಧ ಕುಸುಮಗಳ ಕರೆಯಿತೋ, ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ಅನ್ನೋ ಲೈನನ್ನ ಕ್ಲಾಸ್ ಅಲ್ಲಿ ಜೋರಾಗಿ ಹಾಡಿದ್ದೆ. ಎಷ್ಟು ಸಖತ್ತಾಗಿ ಹಾಡಿದ್ದೆ ಅಂದ್ರೆ ಪಕ್ಕದ ಕ್ಲಾಸಿಗೂ ಕೂಡ ಪಾಠ ಮಾಡ್ತಾರೋ ಲೆಕ್ಚರರಿಗೆ ಕೇಳಿಸಿ ನನ್ನನ್ನ ಕ್ಲಾಸಿಗೆ ಕರೆಸ್ಬಿಟ್ಟು ಎಲ್ಲಿ ಅದೇನೋ ಹಾಡ್ತಿದ್ದಲ್ಲ ಒಂಚೂರು ಹಾಡು ಅಂತ ಕೇಳಿದ್ರು. ನಾನು ವಾಪಸ್ ನಮ್ಮ ಕ್ಲಾಸಿಗೆ ಓಡಿ ಬಂದಿದ್ದೆ. ಒನ್ ಟೈಮಲ್ಲಿ ದಿಸ್ ವಾಸ್ ಒನ್ ಆಫ್ ಮೈ ಫೇವರಿಟ್ ಟ್ರ್ಯಾಕ್. ಅಷ್ಟು ಚೆನ್ನಾಗಿತ್ತು ಈ ಹಾಡು. ಅಫ್ಕೋರ್ಸ್ ಅಣ್ಣವರ ವಾಯ್ಸು ಲಿರಿಕ್ಸು ಸಖತ್ತಾಗೇ ಇದೆ. ಸಂದೇಶಗಳು ಯಾರದ್ದು, ಬಹಳಷ್ಟು ಸಂದೇಶಗಳು ಬಂದಿದೆ. ಒಂಚೂರು ಚಂದದ ತಿಂಡಿಯ ಸಂದೇಶಗಳು ಕೂಡ ಬಂದಿದೆ, ಆ ಸಂದೇಶಗಳನ್ನ ಕೂಡ ಓದ್ತೀನಿ. ಮತ್ತೊಂದು ಬ್ಯೂಟಿಫುಲ್ ಗೀತೆ ಆದಮೇಲೆ ಯಾವ ಗೀತೆ ಕುಕ್ಕು ಕುಕ್ಕು

ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಸಾಂಗ್ಸ್ ಗಳನ್ನ ಕೇಳ್ತಾ ಸಾಕಿದೀವಿ. ಸಮಯ 5:37 ನಾನು ನಿಮ್ಮ ಮಂಜುನಾಥ್. ಹಲೋ ಮಂಜುನಾಥ್ ಅಂತಾದ್ರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಲಸೂರಿಂದ ರಾಜೇಶ್ ಅವರು. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಅಡವರ ಹಾಡುಗಳು ತುಂಬಾ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಂತ ಇದ್ರೆ, ಮುಸ್ತಂಜಿಯ ಓಲ್ಡ್ ಈಸ್ ಗೋಲ್ಡ್ ತುಂಬಾ ಇಷ್ಟ ಆಯ್ತು ಅಂತ ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಮೆಸೇಜ್ ಮಾಡಿದ್ದಾರೆ. ಲಿಂಗರಾಜು ಕಮಲಾಪುರ ಹರಿಹರ ತಾಲೂಕಿನಿಂದ ಸಂಜೆ ಹೊತ್ತಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕುತ್ಕೊಂಡು ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಾದರೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕಾಗಿ. ಹಲೋ ಸರ್, ಗುಡ್ ಈವ್ನಿಂಗ್ ಅಂತ ಅಮಾಲ್ ಅವರು ಮಾಚಹಳ್ಳಿಯಿಂದ ಹೇಳ್ತಾ ಇದ್ರೆ, ಗೆಜ್ಜನಾದ ಸಿನಿಮಾದ ಹಾಡು ತುಂಬ ಚೆನ್ನಾಗಿತ್ತು ಅಂತ ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತೆ ಯಾರ ಸಂದೇಶ ಬಂದಿದೆ, ತುಮಕೂರಿನ ಭೀಮಸಂದ್ರ ಇಂದ ಬಿ ಎಸ್ ವೆಂಕಟನಾರಾಯಣ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತಾದರೆ ಧನ್ಯವಾದ ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಹಾಗೆ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಾಡುಗಳು ಸಖತ್ತಾಗಿದೆ ಅಂತ ಮಂಜುಳಾ ಅವರು ಇಳ್ಕಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಕೌಸಲ್ಯ ಅವರು ಮಂಚಂಕರಿಂದ ನಮಸ್ತೆ ಅಂತಾದರೆ, ನಮಸ್ತೆ ಮೇಡಮ್. ಹಾಗೆ ವಾಣಿಶ್ ಅವರು ಧಾರವಾಡದಿಂದ ಶುಭ ಸಂಜೆ ಅಂತ ಇದ್ದಾರೆ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅವರು ಇವನ್ಯಾರ ಮಗನು ಹಿಂಗ ಅವನಲ್ಲ ಅನ್ನೋ ಹಾಡು ತುಂಬಾ ಇಷ್ಟ ಆಯ್ತು ಅಂತ ಇದಾರೆ. ನಂಬರ್ ಒನ್ ಸಿನಿಮಾದ ಬೆಳ್ಳಿ ಚುಕ್ಕಿ ಬಾಲೆ ಹಾಡು ತುಂಬಾ ಇಷ್ಟ ಅಂತ ಆದರ್ಶ ಪುತ್ತೂರು ಅವರು ಮೆಸೇಜ್ ಮಾಡಿದ್ದಾರೆ. ರಾಣಿ ಹಳೆಬೀಡಿನಿಂದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ ಅಂತ ಹೇಳ್ತಾ ಇದ್ರೆ ಒಳ್ಳೊಳ್ಳೆ ಗೀತೆಗಳ ಪ್ರಸಾರ ಮಾಡ್ತಾ ಇದ್ರೆ ಧನ್ಯವಾದ ಅಂತ ಮಂಜುನಾಥ್ ಅವರು ಮೆಸೇಜ್ ಮಾಡಿದ್ದಾರೆ. ಇಲ್ಲಿಂದ ಕ್ಯಾತನಹಳ್ಳಿಯಿಂದ ಗದಗ್ ಬೆಟಗೇರಿಯಿಂದ ನಾಗರಾಜ್ ಅವರು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿವೆ ಅಂತ ಆದರೆ ಹಾಡುಗಳು ಸೂಪರ್ ಅಂತ ಸದಾನಂದ ಬಂಟ್ವಾಳದಿಂದ ಮೆಸೇಜ್ ಮಾಡಿದ್ರೆ ಉಮೇಶ್ ಅವರು ಸಿರಿಗೆರೆಯಿಂದ ಹಾಡುಗಳು ಸಖತ್ತಾಗಿದೆ, ಕಾಫಿ ಕುಡಿಯೋಣ ಬನ್ನಿ ಸರ್ ಅಂತ ಆದರೆ ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಆಹ್ವಾನಕ್ಕೆ. ದೇವನಂದ ಇಟಗಿ ಶಿವಮೊಗ್ಗದಿಂದ ಹಾಡುಗಳು ಸೂಪರ್ ಆಗಿದೆ, ಹೂಮಳೆ ಹಾಡು ತುಂಬಾ ಇಷ್ಟ ಆಯಿತು ಅಂತ ಇದ್ರೆ ವಿಜಯ್ ಕುಮಾರ್ ಆರಾಧ್ಯ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಮತ್ತೊಂದು ಬ್ಯೂಟಿಫುಲ್ ಇದೆ ನಿಮಗೋಸ್ಕರ.

ಆಲ್ ಸಾಂಗ್ ಸೂಪರ್ ಹಿಟ್ ಅಂತ ಕಲಬುರಗಿಯಿಂದ ಚಂದ್ರಲಾಲ್ ಅವರು ಮೆಸೇಜ್ ಕಳ್ಸ್ಕೊಂಡಿದ್ದಾರೆ. ಹಾಗೆ ನಿರ್ಮಲ್ ಅವರು ಹಾಡುಗಳು ಚೆನ್ನಾಗಿದೆ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ತಮಿಳರ ಪ್ರೀತಿಯ ಸಂದೇಶಕ್ಕಾಗಿ. ಈಗ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಒಂದು ಕೊನೆಯಾಗಿದೆ, ಕೇಳಿ ಎಂಜಾಯ್ ಮಾಡಿ. ಇವಳೆ ಅವಳು ಯಾರವಳು ಮೆಸೇಜ್ ಮಾಡಿ.

ಕೇಳೋದಕ್ಕೆ ಎಷ್ಟು ಆಪ್ಗಳು ಬಂದರೂ ಕೂಡ ಎಫ್ ಎಂ ಅಲ್ಲಿ ಮ್ಯೂಸಿಕ್ನ ಕೇಳೋದು, ನಮ್ಮಿಷ್ಟದ ಹಾಡುಗಳನ್ನ ಕೇಳೋದು ತುಂಬ ಚೆನ್ನಾಗಿರುತ್ತೆ. ಈಗ ಬಂದಿರೋ ಯಾವ ಅಪ್ಲಿಕೇಶನ್ಗಳು ಕೂಡ ಎಫ್ ಎಂ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸ್ಪೆಷಲಿ ವಿವಿಧ ಭಾರತಿ ಆಕಾಶವಾಣಿ ಮುಂದೆ ಯಾವುದು ಕೂಡ ಏನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತೀರಾ ಅಂತ ಅಂಕಿತ್ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಸಮಯ ಆಗ್ತಾ ಇದೆ 6 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆದರಿಕೆಗಳ ಮೂಲಕ ಇತರ ರಾಷ್ಟಗಳ ಮೇಲೆ ಷರತ್ತುಗಳನ್ನು ಹೇರುವ ಯುಗ ಈಗ ಮುಗಿದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ದಸರೆಯ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇರಳ ಹಾಗೂ ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಲಾಗಿದ್ದು ಭಾಗವಹಿಸಲು ಸಮ್ಮತಿ ಸೂಚಿಸಿದ್ದಾರೆ ಎಂದು ಮೈಸೂರು ಜಿಲ್ಲಾ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಜುಲೈ 1ರಿಂದ ನಿನ್ನೆಯವರೆಗೆ ದಾಖಲೆಯ 2,04,00,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮುಂದಿನ 5 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 225 ಅಂಕಗಳ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 72,000

800 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 92 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,630 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.12 ರೂಪಾಯಿಯಷ್ಟಾಗಿದೆ. ಹೈದರಾಬಾದ್ನಲ್ಲಿಂದು ನಡೆಯಲಿರುವ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 6:05. ಈಗ ಕೇಳೋಣ, ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ.
2: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
3: ಕೇಳುಗರಿಗೆಲ್ಲ ನವರಾತ್ರಿಯ ಈ ಪವಿತ್ರ ಸಂದರ್ಭದಲ್ಲಿ ದೇವಿಯ ದಶಮಹಾವಿದ್ಯಾಸ್ವರೂಪಗಳ ಅನುಸಂಧಾನದ ಕುರಿತಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮಹಾವಿದ್ಯೆ ಭುವನೇಶ್ವರಿ ದೇವಿಯ ತತ್ವಾನುಸಂಧಾನ ಮಾಡೋಣ.

ಆಕಾಶ ಎಷ್ಟು ವಿಶಾಲವೋ, ಭೂಮಿ ಎಷ್ಟು ಸಹನಶೀಲಳೋ, ಅಷ್ಟೂ ವಿಶಾಲತೆಯನ್ನು ತನ್ನೊಳಗೆ ಇಟ್ಟುಕೊಂಡ ಮಹಾಶಕ್ತಿಯ ಹೆಸರೇ ಭುವನೇಶ್ವರಿ. ಭುವನ ಎಂದರೆ ಜಗತ್ತು, ಈಶ್ವರಿ ಎಂದರೆ ಒಡತಿ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದೊಳಗೆ ಧರಿಸಿದ ವಿಶ್ವಮಾತೆ ಈಕೆ. ದಶಮಹಾವಿದ್ಯೆಗಳ ನಾಲ್ಕನೆಯ ಈ ಸ್ವರೂಪ ಎಲ್ಲರನ್ನೂ ಪೊರೆಯುವ, ಎಲ್ಲವನ್ನೂ ಒಳಗೊಳ್ಳುವ ಮಾತೃತ್ವದ ಪರಾಕಾಷ್ಠೆ. ತಾಯಿ ಭುವನೇಶ್ವರಿ ಕರ್ನಾಟಕದ ನಾಡದೇವಿಯೂ ಹೌದು.

ಭುವನೇಶ್ವರಿ ದೇವಿಯ ರೂಪ ಸೌಮ್ಯ, ಶಾಂತ, ಆಕರ್ಷಕ. ಕೆಂಪು ವರ್ಣದ ಚಂದ್ರಕಲೆಯನ್ನು ಧರಿಸಿದ, ಒಂದು ಕೈಯಲ್ಲಿ ಅಂಕುಶ, ಇನ್ನೊಂದರಲ್ಲಿ ಪಾಶ ಹಿಡಿದ ಈಕೆಯ ವಿಗ್ರಹ ಪೂರ್ಣ ಶಾಂತಿಯ ಸಂಕೇತ. ಭುವನೇಶ್ವರಿ ಆಕಾಶ ತತ್ವದ, ಅಂದರೆ ಎಲ್ಲವನ್ನೂ ಒಳಗೊಳ್ಳುವ, ಎಲ್ಲಕ್ಕೂ ಆಶ್ರಯ ನೀಡುವ ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ವಿಶಾಲ ತತ್ವದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ವಿಶ್ವದ ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ಜೀವಿ ಈಕೆಯ ಗರ್ಭದೊಳಗಿನ ಒಂದು ಅಂಶ ಎಂಬ ಕಲ್ಪನೆ ಭುವನೇಶ್ವರಿ ತತ್ವದ ಹೃದಯ ಭಾಗ. ಇದು ಕೇವಲ ಭೌಗೋಳಿಕ ವಿಶ್ವವಲ್ಲ, ಬದಲಿಗೆ ಪ್ರಜ್ಞೆಯ ಅನಂತ ವಿಸ್ತಾರ. ನಮ್ಮ ಸಂಕುಚಿತ ನಾನು ಎಂಬ ಪರಿಧಿಯನ್ನು ಮೀರಿ ಎಲ್ಲರೊಂದಿಗೂ ಏಕತೆ ಸಾಧಿಸುವ ಎಚ್ಚರದ ಸ್ಥಿತಿ.

ದೇವಿ ಭಾಗವತ ಪುರಾಣದ ಪ್ರಕಾರ ಸೃಷ್ಟಿಗೂ ಮುನ್ನ ಕೇವಲ ಶೂನ್ಯ, ಕತ್ತಲೆ ಇತ್ತು. ಆ ಶೂನ್ಯದಿಂದ ಮೊದಲು ಪ್ರಕಟಗೊಂಡ ಶಕ್ತಿಯೇ ಭುವನೇಶ್ವರಿ ಎಂದು, ಆಕೆಯ ಸಂಕಲ್ಪದಿಂದಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳು ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳಿಗಾಗಿ ಜನ್ಮ ತಾಳಿದರೆಂದು ವಿವರಿಸಲಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಆರಂಭಿಸುವ ಮುನ್ನ ಭುವನೇಶ್ವರಿಯ ಆಶೀರ್ವಾದ ಪಡೆದರು ಎಂದು, ಈಕೆಯ ಅನುಗ್ರಹವಿಲ್ಲದೆ ಯಾವ ಸೃಷ್ಟಿ ಕಾರ್ಯವೂ ಸಾಧ್ಯವಿಲ್ಲ ಎಂದು ಪುರಾಣಗಳು ಸಾರುತ್ತವೆ. ಈಕೆಯ ಗರ್ಭದೊಳಗೆ 14 ಲೋಕಗಳು ಅಡಗಿವೆ ಎಂಬ ಕಲ್ಪನೆ ವಿಶ್ವರೂಪ ದರ್ಶನದ ಪರಿಕಲ್ಪನೆಗೆ ಹತ್ತಿರವಾದದ್ದು. ಇಡೀ ಬ್ರಹ್ಮಾಂಡವನ್ನೇ ಒಂದು ಮಾತೃಗರ್ಭವಾಗಿ ಕಾಣುವ ಭಾರತೀಯ ದೃಷ್ಟಿಕೋನದ ಪರಾಕಾಷ್ಠೆ ಇದು. ಪುರುಷ ಸೂಕ್ತದಲ್ಲಿ ಬರುವ ವಿಶ್ವತಶ್ಚಕ್ಷುಹು ಉತ ವಿಶ್ವತೋಮುಖ ಎಂಬ ಪರಿಕಲ್ಪನೆ ಎಲ್ಲೆಡೆ ಕಣ್ಣುಗಳುಳ್ಳ, ಎಲ್ಲೆಡೆ ಮುಖವುಳ್ಳ ವಿಶ್ವರೂಪ ಪ್ರಜ್ಞೆ ಇದು ಈ ಭುವನೇಶ್ವರಿ ತತ್ವಕ್ಕೆ ಬಹಳ ಹತ್ತಿರವಾಗಿದೆ. ಛಾಂದೋಗ್ಯ ಉಪನಿಷತ್ತಿನ ಸರ್ವಂ ಖಲ್ವಿದಂ ಬ್ರಹ್ಮ, ಇರುವುದೆಲ್ಲವೂ ಬ್ರಹ್ಮವೇ ಎಂಬ ಮಹಾವಾಕ್ಯ ಈಕೆಯ ಸರ್ವವ್ಯಾಪಿ ಸ್ವರೂಪವನ್ನೇ ಧ್ವನಿಸುತ್ತದೆ. ಅದಿತಿ ದೇವಿಯ ವೈದಿಕ ಪರಿಕಲ್ಪನೆ ಅದಿತಿಃ ದ್ಯೌಃ ಅದಿತಿಃ ಅಂತರಿಕ್ಷಂ, ಅದಿತಿಯೇ ಆಕಾಶ, ಅದಿತಿಯೇ ಅಂತರಿಕ್ಷ ಎಂಬ ಋಗ್ವೇದದ ಸಾಲುಗಳು ಭುವನೇಶ್ವರಿಯ ಆದ್ಯ ವೈದಿಕ ಸ್ವರೂಪವೆಂದೇ ವಿದ್ವಾಂಸರು ಗುರುತಿಸುತ್ತಾರೆ.

ಇನ್ನೊಂದು ವಿವರಣೆಯ ಪ್ರಕಾರ ಶ್ರೀವಿದ್ಯಾ ಪರಂಪರೆಯಲ್ಲಿ ಭುವನೇಶ್ವರಿಯನ್ನು ಆಕಾಶ ತತ್ವದ ಅಂದರೆ ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ತತ್ವದ ಅಧಿದೇವತೆಯಾಗಿ ಪೂಜಿಸಲಾಗುತ್ತದೆ. ಈ ಕಾರಣದಿಂದಲೇ ಈಕೆಯನ್ನು ಕೆಲವು ಕಡೆ ಮಹಾಮಾಯಾ ಎಂದು ಕರೆಯುತ್ತಾರೆ. ಇಡೀ ವಿಶ್ವದ ಬಹುರೂಪತೆಯ ಹಿಂದಿನ ಏಕತ್ವದ ಸೂತ್ರಧಾರಿಣಿ ಭುವನೇಶ್ವರಿ. ಇನ್ನು ಕನ್ನಡಿಗರ ಮತ್ತು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನಾಚಾರ್ಯರಾದ ಶೃಂಗೇರಿಯ ಶಾರದಾಪೀಠದ ಅಧಿಪತಿಗಳಾಗಿದ್ದ ವಿದ್ಯಾರಣ್ಯ ಮಹಾಸ್ವಾಮಿಗಳು ಸ್ವತಃ ಭುವನೇಶ್ವರಿ ದೇವಿಯ ಆರಾಧಕರಾಗಿದ್ದವರು. ಹರಿಹರ ಮತ್ತು ಬುಕ್ಕರನ್ನು ಪ್ರೋತ್ಸಾಹಿಸಿ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗಿ ಅದರ ಉತ್ಕರ್ಷಕ್ಕೆ ಸಂಪನ್ಮೂಲವನ್ನು ಒದಗಿಸಲು ದೇವಿ ಭುವನೇಶ್ವರಿಯನ್ನು ಪ್ರಾರ್ಥಿಸಿ ಚಿನ್ನದ ಮಳೆ ಕರೆಸಿದರು ಎನ್ನುವ ಐತಿಹ್ಯ ಪ್ರಸಿದ್ಧವಾಗಿದೆ. ಹೀಗಾಗಿ ಭುವನೇಶ್ವರಿ ಕನ್ನಡ ತಾಯಿ ಎಂದೇ ಕನ್ನಡಿಗರಿಗೆಲ್ಲ ಆಪ್ತಳಾಗಿದ್ದಾಳೆ.

ಪ್ರಿಯ ಕೇಳುಗರೆ, ನಮ್ಮ ದೈನಂದಿನ ಬದುಕಿನ ಬಹುಪಾಲು ಸಮಸ್ಯೆಗಳಿಗೆ ಮೂಲ ಕಾರಣ ಸಂಕುಚಿತ ದೃಷ್ಟಿಕೋನ. ನಾನು ನನ್ನದು ಎಂಬ ಪರಿಧಿಯೊಳಗೆ ಸಿಲುಕಿದಾಗ ಅಸೂಯೆ, ಸ್ವಾರ್ಥ, ಭಯ ಹುಟ್ಟಿಕೊಳ್ಳುತ್ತವೆ. ಭುವನೇಶ್ವರಿ ತತ್ವ ನಮಗೆ ಕಲಿಸುವುದೇ ಈ ಪರಿಧಿಯನ್ನು ವಿಸ್ತರಿಸುವುದು. ಎತ್ತರದ ಬೆಟ್ಟ ಹತ್ತಿ ನಿಂತಾಗ ಕೆಳಗಿನ ವಸ್ತುಗಳು ಚಿಕ್ಕದಾಗಿ ಕಾಣುವಂತೆ ಜೀವನವನ್ನು ವಿಶಾಲ ದೃಷ್ಟಿಯಿಂದ ನೋಡಿದಾಗ ನಮ್ಮ ದೈನಂದಿನ ಚಿಂತೆಗಳು ಅಷ್ಟೇನೂ ದೊಡ್ಡವಲ್ಲ ಎಂಬ ಅರಿವು ಮೂಡುತ್ತದೆ. ಕುಟುಂಬದಲ್ಲಿ, ಸಮಾಜದಲ್ಲಿ ಭೇದ ಭಾವ ಬಿಟ್ಟು ಎಲ್ಲರನ್ನೂ ಸಮಾನವಾಗಿ ಕಾಣುವ, ಪ್ರಕೃತಿಯನ್ನು ಮಾತೆಯಂತೆ ಗೌರವಿಸುವ, ಇತರರ ನೋವಿಗೆ ಸ್ಪಂದಿಸುವ ವಿಶಾಲ ಹೃದಯವನ್ನು ಬೆಳೆಸಿಕೊಳ್ಳುವುದೇ ದೇವಿ ಭುವನೇಶ್ವರಿಗೆ ನಾವು ಸಲ್ಲಿಸಬಹುದಾದ ನಿಜವಾದ ಪೂಜೆ.

0: ಕೇಳುಗರೆ, ಕುಟುಂಬದೊಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ನೆರೆಹೊರೆಯವರೊಂದಿಗಿನ ಮನಸ್ತಾಪಗಳು, ಕಚೇರಿಯಲ್ಲಿನ ಸ್ಪರ್ಧೆ, ಇವೆಲ್ಲವನ್ನೂ ವಿಶಾಲ ದೃಷ್ಟಿಯಿಂದ ನೋಡಿದಾಗ ಕ್ಷಮೆ ಸಹನೆ ಸಹಜವಾಗಿ ಮೂಡುತ್ತದೆ. ಪರಿಸರ ಸಂರಕ್ಷಣೆ, ಎಲ್ಲ ಜೀವಿಗಳ ಬಗ್ಗೆ ಕರುಣೆ, ಅಪರಿಚಿತರಿಗೂ ಸಹಾಯ ಮಾಡುವ ಔದಾರ್ಯ, ಇವೆಲ್ಲವೂ ದೇವಿ ಭುವನೇಶ್ವರಿ ತತ್ವದ ಪ್ರಾಯೋಗಿಕ ವಿಸ್ತರಣೆಗಳು. ಪ್ರತಿದಿನ ಬೆಳಗ್ಗೆ ಎದ್ದು ಆಕಾಶ ನೋಡಿ, ಇವೆಲ್ಲವೂ ಒಂದೇ ತಾಯಿಯ ಮಡಿಲು ಎಂಬ ಭಾವನೆಯಿಂದ ದಿನ ಆರಂಭಿಸಿದರೆ ಮನಸ್ಸು ತಾನಾಗಿಯೇ ಪ್ರಶಾಂತವಾಗುತ್ತದೆ. ಸ್ನೇಹಿತರೆ, ಪ್ರಚಂಡ ಆಂತರಿಕ ಶಕ್ತಿಯ ಸಂಕೇತವಾದ ಭೈರವೀ ದೇವಿಯ ತತ್ವಾನುಸಂಧಾನಕ್ಕಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೈ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮತ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾಕ್ಟರ್ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಜುಲೈ 1 ನಿನ್ನೆಯವರೆಗೆ ದಾಖಲೆಯ 2,04,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮನ್ರೇಗಾ ಅಡಿಯಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 1,71,00,000 ಮಾನವ ದಿನ ಸೃಜನೆಯಾಗಿತ್ತು. ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಬಡವರಿಗೆ, ದಲಿತರಿಗೆ, ವಂಚಿತ ಮತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ

0: ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆ 24 ಲಕ್ಷ ಮಾನವ ದಿನ ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ 21 ಲಕ್ಷ ಮಾನವ ದಿನ, ಕೊಪ್ಪಳ 18 ಲಕ್ಷ ಮಾನವ ದಿನ ಸೃಜಿಸುವುದರೊಂದಿಗೆ 2 ಮತ್ತು 3ನೆಯ ಸ್ಥಾನದಲ್ಲಿವೆ. ರಾಜ್ಯದಲ್ಲಿ ಮನ್ರೇಗಾ ಅಡಿಯಲ್ಲಿ ವಿತರಿಸಲಾಗಿದ್ದಂತಹ ಜಾಬ್ ಕಾರ್ಡ್ಗಳ ಇಕೆವೈಸಿಯನ್ನು ಮಾಡುವುದರ ಜೊತೆಗೆ ಜಾಬ್ ಕಾರ್ಡ್ ಮೇಳ ನಡೆಸಿ ಹೊಸ ಜಾಬ್ ಕಾರ್ಡ್ಗಳನ್ನು ವಿತರಿಸಲು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಗುಳೆ ಹೋಗುತ್ತಿದ್ದಂತಹ ನೂರಾರು ಕುಟುಂಬಗಳು ಇರುವ ಸ್ಥಳದಲ್ಲಿಯೇ ಉದ್ಯೋಗ ಪಡೆಯಲು ಅನುಕೂಲವಾಗಿದೆ. ಈ ವರ್ಷದಲ್ಲಿ ಹೊಸದಾಗಿ 87,164 ಅಧಿಕ ಜಾಬ್ ಕಾರ್ಡ್ ವಿತರಿಸಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದ ಕಾರಾಗೃಹಗಳಲ್ಲಿ ಖೈದಿಗಳಿಂದ ತಯಾರಿಸಲಾಗುತ್ತಿರುವಂತಹ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಕಾರಾಗೃಹ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಮಾತನಾಡಿದ ಅವರು, ಖೈದಿಗಳ ಕೌಶಲ್ಯಾಭಿವೃದ್ಧಿ ಮತ್ತು ಪುನರ್ವಸತಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಬಲಪಡಿಸಬೇಕು ಮತ್ತು ತಯಾರಿಸಿದಂತಹ ಉತ್ಪನ್ನಗಳಿಗೆ ಸ್ಥಿರವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣ ಮೂಲದ ಡಾಕ್ಟರ್ ಸುಧಾ ಯಾದವ್ ಇದೇ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ 10:00 ಏರ್ಪಡಿಸಲಾಗಿರುವಂತಹ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಯಲ್ಲಿ ಚಿನ್ನದ ಹಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ ಆನೆಗೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ.
1: ದಸರಾ ಮಹೋತ್ಸವದ ಕೊನೆ ದಿವಸ ಜಂಬೂ ಸವಾರಿ ನಡೆಯುತ್ತೆ. ಅಂಬಾರಿಯನ್ನ ಹೊತ್ಕೊಂಡು ಹೋಗಬೇಕಾದಂತ ಆನೆಯನ್ನ ಆಯ್ಕೆ ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂತಹ ಪ್ರಕ್ರಿಯೆ. ಬಹಳ ಜಾಗರೂಕತೆಯಿಂದ ಆ ಆನೆಗಳು 1 ತಿಂಗಳ ಕಾಲ ತಾಲೀಮು ಕೊಟ್ಟು ಆ ತಾಲೀಮು ಮತ್ತೆ ತರಬೇತಿ ಸಮಯದಲ್ಲಿ ಆನೆಗಳ ಬಿಹೇವಿಯರ್ ಅನ್ನು ಕೂಡ ನೋಡಿ ಯಾವುದು ಅತ್ಯಂತ ಸೂಕ್ತವಾದಂತಹ ಆನೆಯಾಗಿರುತ್ತೆ ಅದನ್ನ ಯಾವುದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಯ್ಕೆ ಮಾಡ್ತಾರೆ. ಈ ಬಾರಿ 13 ಆನೆಗಳನ್ನ ಅವರು ಆಯ್ಕೆ ಮಾಡಿ ಅದಕ್ಕೆ ತರಬೇತಿ ಕೊಟ್ಟಿದ್ದರು. 13 ಆನೆಗಳ ಪೈಕಿ ಪ್ರಶಾಂತ ಅನ್ನೋ ಒಂದು ಆನೆಯನ್ನ ಈ ಬಾರಿ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊರೋದಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ.
0: ಅತ್ಯಂತ ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲ ತಾಲೀಮುಗಳಲ್ಲಿಯೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿಯನ್ನು ಹೊತ್ತು ಸಾಕುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಶಾಂತ ಆನೆಗೆ ಕುಂಕಿ ಆನೆಗಳಾಗಿ ರೂಪ ಮತ್ತು ಕಾವೇರಿ ಸಾತ್ ನೀಡಲಿವೆ. ಧನಂಜಯ ಆನೆಯನ್ನು ಮೀಸಲು ಅಂಬಾರಿ ಆನೆಯನ್ನಾಗಿ ಮತ್ತು ಗೋಪಿ ಆನೆಯನ್ನು ನೌಪತ್ ಆನೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಮಹೇಂದ್ರ, ಏಕಲವ್ಯ ಮತ್ತು ಸುಗ್ರೀವ ಆನೆಗಳು ಸಾಲಾನೆಗಳಾಗಿ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದಸರೆಯ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇರಳ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನೀಡಲಾಗಿದ್ದು ಭಾಗಿಯಾಗಲು ಸಮ್ಮತಿ ಸೂಚಿಸಿದ್ದಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026ರ ಅಂಗವಾಗಿ ನಡೆದ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1,250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿಪಡಿಸಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಎದುರಿಸುತ್ತಿರುವಂತಹ ಕೆಲವು ವಿಚಾರಗಳು ಸಮಂಜಸವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಬ್ಬು ಬೆಳೆಯುವ ದೇಶದ ಸುಮಾರು 10-12 ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡುತ್ತಿವೆ. ರಾಜ್ಯ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವರೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಇನ್ನು ಹವಾಮಾನ. ಮುಂದಿನ 5 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 337 ರನ್ನನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದ ಆಂಧ್ರಪ್ರದೇಶ ಎರಡನೆಯ ಇನ್ನಿಂಗ್ಸ್ನಲ್ಲಿ 5ನೇ ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದುಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯ ಸ್ವಾಮಿ ಖಂಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್,
3: ಪ್ರತಿ ಬೆಳಿಗ್ಗೆ 10:02 ಗಂಟೆಗೆ ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02 ಗಂಟೆಗೆ

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ. ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು. ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ 6:55, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು 14th November. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
2: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, 6 ಆಡ್ದಂಥ ತಾಯಿ, 3 ಹೆಣ್ಣು 3 ಗಂಡು. ನಮ್ಮ ಹಿರಿಯ ಅಕ್ಕ ಒಬ್ಬಳಿದ್ರು, ಅವರಿಂದ ನಾನು ಹುಟ್ಟಿ, ನನ್ನ ಹಿಂದೆ 3 ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆಯವರು 9 ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದ್ರೆ ಇಲ್ವೇ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳ ಸಾಕಿದ್ರು. ಯಾರು? ಇಜ್ಜಿಯಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದು ಮದುವೆ ತೀರ್ಸ್ಕೊಂಡಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮ ಅಪ್ಪ

0: ಕೊಟ್ಬಿಡಿ ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೇ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು ನಮ್ಮನ್ನೇನು ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆ ನಮ್ಮ ಅತ್ತೆಯವ್ರ ಅಣ್ಣ ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದರು. 16 ವರ್ಷಕ್ಕೆ ಮೈನರು ಆದಿತ್ತು, 20 ವರ್ಷಕ್ಕೆ ಮದುವೆ ಆಯಿತು. 25 ವರ್ಷದ ತಕ್ಕಲು ಮಕ್ಕಳು ಭಾಗ್ಯ ಪಡೆಯಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡ್ಯಾನೆ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ, ಮೇಣಿ ಮೇಲೆ ಕೈ ಇಕ್ಕೊಂಡು ಹೊಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ಲಿಡ್ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು, ಇಟ್ಗೆ ಹಾಕ ಕೆಲಸ, ಇಟ್ಗೆ ಮಣ್ಣೋರ ಕೆಲಸ, ಇಟ್ಗೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರಲ್ಲ ಅಂದಿಲ್ಲ ಸರ್. 25 ವರ್ಷ ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯಿತು. ಜನ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಆಯ್ಕೆ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಕಿಲೋಮೀಟ್ರ್ ಮರ ಆಯ್ಕೆ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗ ಒಂದು 3-4 ಮರ ಇದ್ದು ಅದರೊಳಗೇ ಗಾಡಿ ಹುಡ್ಕೊಂಡು ಹಸುಗಳಿದ್ದ ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡಲಿ ಮಚ್ಚಿ ಹಾಕ್ಕೊಂಡೋಗಿದ್ರು, ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡಿದು ಕೆಳಕ್ಕೆ ಹಾಕಿ ತಳ್ದಾಗ ಬೇರಿಲ್ಲ ಅಂಥ ಕಡ್ಡಿಗಳು. ಒಂದು 10 ಗೋಣಿ ಹೊಡೆದು, 10 ಗೋಣಿಗೂ 10 ಕಡ್ಡಿ ಕಡಿದು ಅವರು ಒಂದು 6 ಗೋಣಿಗೆ 5 ಗೋಣಿಗೆ ಅವರು ಹಾಕಿರು, ನಾನೊಂದು 5-6 ಗೋಣಿಗೆ ನಾನು ಹಾಕಿದೆ ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು. ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು, ಅವ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು. ಕುಂಬಾರರು ಇದ್ರು ಅಲ್ಲಿ, ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನು ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆ ಗುಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದು. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ, ಆ ಕೆರೆ ನೀರು ಓತಾಯಿತ್ತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿದ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಗಿದ್ದು. ಆಮೇಲೆ ಮುಂದಕ್ಕೆ ಹೋದವು, ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಗಿದ್ದು. ಅಲ್ಲಿಂದ ತಗೊಂಡು ಹೋಗಿದ್ದು ಹೋಗಿದ್ದು ಹೋಗಿದ್ದು. 1 ವರ್ಷ 10 ಕಡ್ಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 25 ಹಾಕೊಂಬಂದು 10 ವರ್ಷ ತಗೊಳ್ಳು ಹಾಕಿ 10 ವರ್ಷದ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯನ್ನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಚಿಕ್ಕ ಮಕ್ಕಳು ಕೂಡ. ಅದಕ್ಕೆ ಆಯ್ತಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತಂದು ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಇಂದು 53,428 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣದ ಡಾಕ್ಟರ್ ಸುಧಾ ಯಾದವ್ ಇದೇ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ 10:00 ಏರ್ಪಡಿಸಲಾಗಿರುವಂತಹ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಅವರು ಮಾತನಾಡಿದರು. ವಿದೇಶಾಂಗ ಸಚಿವರಾದಂತಹ ಡಾಕ್ಟರ್ ಎಸ್ ಜೈಶಂಕರ್ ಅವರು ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆ 24 ಲಕ್ಷ ಮಾನವ ದಿನ ಸೃಜಿಸಲಾಗಿದ್ದು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ 21 ಲಕ್ಷ ಮಾನವ ದಿನ, ಕೊಪ್ಪಳ 18 ಲಕ್ಷ ಮಾನವ ದಿನ ಸೃಜಿಸುವುದರೊಂದಿಗೆ 2 ಮತ್ತು

ಮೂರನೆಯ ಸ್ಥಾನದಲ್ಲಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಜಿಲ್ಲಾ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ದೇವಿಕಾ ದೇವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಸೈಬರ್ ಅಪರಾಧಗಳ ಸ್ವರೂಪ, ಆನ್ಲೈನ್ ವಂಚನೆಗಳಿಂದ ರಕ್ಷಿಸಿಕೊಳ್ಳುವ ವಿಧಾನ ಮತ್ತು ಡಿಜಿಟಲ್ ವ್ಯವಹಾರಗಳ ಸಂದರ್ಭದಲ್ಲಿ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳ ಕುರಿತು ಮಾಹಿತಿಯನ್ನು ನೀಡಿದರು. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗಣಹಬ್ಬ ಜಾನವನ ಶುರು ಮಾಡೋಣ. ಮೈಸೂರು ಅಂತ ತಕ್ಷಣ ನಮಗೆಲ್ಲ ನೆನಪಾಗೋದು ಜಗಮಗಿಸುವಂತಹ ದೀಪಗಳ ಸಾಲು, ಅಂಬಾವಿಲಾಸ ಅರಮನೆಯ ಆ ರಾಜ ಗಾಂಭೀರ್ಯ. ಆದರೆ ಇವತ್ತು ನಾವು ಕಣ್ತುಂಬಿಕೊಳ್ಳುವಂತಹ ಈ ಭವ್ಯ ಅರಮನೆಗೂ ಮುಂಚೆ ಅಲ್ಲೊಂದು ಸಂಪೂರ್ಣವಾಗಿ ಕೆತ್ತನೆಯ ಮರದಿಂದ ಕಟ್ಟಲ್ಪಟ್ಟಂತಹ ಒಂದು ಹಳೆಯ ಅರಮನೆ ಇತ್ತು ಅನ್ನೋದು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಅಲ್ವಾ? ಹಬ್ಬ ಬರಲಿ ಹರಿದಿನ ಬರಲಿ ಹಿಂದೆ ಹೇಗಿತ್ತು ಅಂತೆಲ್ಲ ಮಾತಾಡ್ತೀವಲ್ವಾ, ಇವತ್ತು ಮೈಸೂರಿನ ಅರಮನೆಯ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಏನು ಮಾತಾಡ್ತೀವಿ, ಮೊದಲಿನ ಅರಮನೆ ಹೇಗಿತ್ತು ಅಂತ ಮಾತಾಡ್ತಾ ಸಾಗೋಣ.

ಮೈಸೂರಿನ ಇಂದ್ರಗಿರಿ ಅಂತ, ಸ್ವರ್ಗಲೋಕದ ತುಣುಕು ಅಂತ ಕೂಡ ನಾವು ಕರಿತೀವಿ. ಈಗಿನ ಅಮ್ಮ ವಿಲಾಸ ಅರಮನೆಗೂ ಮುಂಚೆ ಮತ್ತೆ ಎರಡು, ಹಿಂದೆ ಎರಡು ಅರಮನೆಗಳಿದ್ವು ಗೊತ್ತಾ? ಇದಕ್ಕೂ ಹಿಂದೆ ಒಂದು ಮರದ ಅರಮನೆ ಇತ್ತು, ಅದಕ್ಕೂ ಅಂಬಾವಿಲಾಸ ಅರಮನೆ ಅಂತಾನೆ ಕರಿತಾ ಇದ್ರಂತೆ. ಇನ್ನೊಂದು ಅರಮನೆ ಅದಕ್ಕಿಂತ ಹಿಂದೆ ಇದ್ದದ್ದು ಸೌಂದರ್ಯ ವಿಲಾಸ ಅಂತ ಕರಿತಾ ಇದ್ರಂತೆ. ಸೌಂದರ್ಯ ವಿಲಾಸ ಬಿದ್ದೋಗಿ 1799 ಇದು ಬಿದ್ದೋಗುತ್ತೆ. 1800 ಮತ್ತೆ ಒಂದನ್ನ ಕಟ್ತಾರೆ. ಅದೇ ಮರದ ಅರಮನೆ. ಆ ಮರದ ಅರಮನೆ ಕಟ್ಟಿ 97 ಇತ್ತಂತೆ. ಮೈಸೂರಿನ ಅರಮನೆಯ ಅರಮನೆಗೆ ಬೆಂಕಿ ಬಿದ್ದ ವಿಚಾರ ನಮ್ಮೆಲ್ರಿಗೂ ಗೊತ್ತಲ್ವಾ? ಆ ಕಥೆ ಏನು ಮತ್ತಷ್ಟು ತಿಳ್ಕೊಳ್ಳೋಣ ಒಂದು ಹಾಡಾದ್ಮೇಲೆ.

0: ಗಾನ ಬಜ್ಸಾನದಲ್ಲಿ ನಾವು ಸಾಕ್ತಾ ಇದ್ದೀವಿ. 1800-1804 ನಡುವೆ ಇಟ್ಟಿಗೆ ಮತ್ತು ಅತ್ಯಮೂಲ್ಯವಾದಂತಹ ತೇಗದ ಮರದಿಂದ ಒಂದು ಅರಮನೆಯನ್ನು ನಿರ್ಮಿಸಲಾಗಿತ್ತು. ದರ್ಬಾರ್, ದಸರಾ, ರಾಜವೈಭವ ಎಲ್ಲವೂ ಕೂಡ ಆ ಮರದ ಅರಮನೆಯಲ್ಲಿ ಜರುಗ್ತಾ ಇತ್ತು. ಆದರೆ ಒಂದು ಘಟನೆ ಅರಮನೆಯ ಇತಿಹಾಸದ ಪುಟ ಸೇರಿದಕ್ಕೆ ಕಾರಣ ಆಯಿತು. ಅದೇನು? ಅದು 1897 ಫೆಬ್ರವರಿ 28 ಭಾನುವಾರ ಅರಮನೆಯಲ್ಲಿ ಮದುವೆಯ ಸಂಭ್ರಮ. ಮಹಾರಾಜ ಜಯರಾಜೇಂದ್ರ ಒಡೆಯರವರ ಹಿರಿಯ ಪುತ್ರಿ ಜಯಲಕ್ಷ್ಮಮ್ಮಣ್ಣಿ ಹಾಗೂ ಸರ್ದಾರ್ ಕಾಂತರಾಜೆ ಅರಸವರ ವಿವಾಹದ ಸಡಗರ. ಎಲ್ಲವೂ ಸಂತೋಷದಿಂದಲೇ ನಡೀತಾ ಇತ್ತು. ಆದರೆ ವಧುವಿನ ಕೂದಲಿಗೆ ಸಾಂಬ್ರಾಣಿ ಹೊಗೆ ಕೊಡೋ ಸಂದರ್ಭದಲ್ಲಿ ಪರಿಚಾರಕರಿಗೆ ತಿಳಿದೇ ಇರೋ ಹಾಗೆ ಒಂದು ಕೆಂಡ ಕೆಳಗೆ ಬಿದ್ದುಬಿಡ್ತಂತೆ. ಆ ಕೆಂಡ ತೇಗದ ಮರದ ಹಲಗೆಗೆ ತಾಕಿ ಕ್ಷಣಾರ್ಧದಲ್ಲಿ ಧಗಧಗನೆ ಹೊತ್ತಿಯೂರಿದಕ್ಕೆ ಶುರುವಾಗುತ್ತೆ. ದುರಂತ ಏನು ಅಂದರೆ, ಅದೇ ಹೊತ್ತಿಗೆ ಅರಮನೆಯ ನೀರಿನ ಮೋಟಾರ್ ಕೆಟ್ಟು ಹೋಗಿ ನಲ್ಲಿಗಳಲ್ಲಿ ನೀರೇ ಬರ್ತಿರ್ಲಿಲ್ವಂತೆ. ಸೈನಿಕರು ಸೇವಕರು ಸೇರಿದಂತೆ ಸುಮಾರು 8,000 ಜನ ಬೆಂಕಿನ ಆರಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಬೆಂಕಿಯನ್ನ ಆರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೇನಾಯ್ತು? ರಾತ್ರಿಯಿಡೀ ಹೊತ್ತಿರುವಂತಹ ಬೆಂಕಿಗೆ ಅರಮನೆಯ ಪಂಚ ಕಲಶ ಕೂಡ ಮೇಲಿಂದ ಕೆಳಗೆ ಬೀಳುತ್ತೆ. ಇಡೀ ಮೈಸೂರಿನ ಜನತೆಗೆ ಅವತ್ತು ಬೇಜಾರಾಗುತ್ತೆ. ಅದೃಷ್ಟವಶಾತ್ ರಾಜಪರಿವಾರಕ್ಕೆ ಯಾವುದೇ ಪ್ರಾಣಾಪಾಯವಾಗಿರಲಿಲ್ಲ. ಅರಮನೆಯಲ್ಲಿದ್ದಂತಹ ಬೆಳ್ಳಿ, ಬಂಗಾರ, ರತ್ನಾಭರಣ ಎಲ್ಲವನ್ನ ಬಯಲಿಗೆ ತಂದು ರಾಶಿ ಹಾಕ್ತಾರೆ. ಕೊನೆಗೆ ಉಳ್ಕೊಂಡಿದ್ದು ಕೇವಲ ಅವಶೇಷ ಮತ್ತು ಬೂದಿಯ ರಾಶಿ ಮಾತ್ರ. ಅನಿವಾರ್ಯವಾಗಿ ರಾಜಪರಿವಾರದ ವಾಸ್ತವ್ಯವನ್ನು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರ ಮಾಡ್ತಾರೆ. ಇಡೀ ಮೈಸೂರೇ ಶೋಕದಲ್ಲಿ ಮುಳುಗಿದಂತಹ ದಿನಗಳಲ್ಲಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಹಾಗೂ ಬಾಲಕರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ದೃಢ ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಇಂದಿನ ಮೈಸೂರಿನ ಹೆಮ್ಮೆ ಅಂತ ಕೂಡ ಹೇಳಬಹುದು. ಏನು ಆ ಕಥೆ ಹೇಳ್ತೀನಿ, ಕೇಳ್ತಾರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ. ತಪ್ಪದೇ ಕೇಳಿ

0: ಓಲ್ಡ್ ಇಸ್ ಗೋಲ್ಡ್
1: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02 ಸಮಯ 7:22 ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಈಗ ಕೇಳೋಣ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸರ್ವಾರ್ಥ ಸಹಭಾಗಿ ತೆಗೆ ರಾಷ್ಟ್ರ ಕುಲವರ್ಗ ಸರ್ವದಣು ತಾನೆನು ತೋರೋರ್ವ ಮನುಜನ್. ಸರ್ವಾರ್ಥ ಸಹಭಾಗಿ ತೆಗೆ ರಾಷ್ಟ್ರ ಕುಲವರ್ಗ ಸರ್ವದಣು ತಾನೆನು ತೋರೋರ್ವ ಮನುಜನ್. ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವವೊಂದಿಳೆಗೆಲವ ಮಂಕುತಿಮ್ಮ. ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವವೊಂದಿಳೆಗೆಲವೋ ಮಂಕುತಿಮ್ಮ.

ಮನುಷ್ಯ ಸ್ವಾರ್ಥದಿಂದ ತನಗೊಬ್ಬನಿಗೆ ಹಿತವಾಗಬೇಕು ಎಂದುಕೊಂಡರೆ ಅಲ್ಲಿ ಆನಂದವಿಲ್ಲ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುತ್ತಾರೆ. ಹಾಗೆ ರಾಷ್ಟ್ರ, ಕುಲ, ವರ್ಗ ಎಲ್ಲದರೊಳಗೆ ಮನುಷ್ಯ ಬೆರೆಯುತ್ತಾನೆ. ಹಾಗೆ ಬೆರೆತಾಗ ಅವನ ಆತ್ಮ ವಿಸ್ತಾರವಾಗತ್ತೆ. ಇದಕ್ಕೆ ನಾವು ರಾಮಾಯಣದ ಉದಾಹರಣೆಯನ್ನೇ ನೋಡ್ಬೋದು. ಸೀತಾರಾಮನಾಗಿದ್ದ ಶ್ರೀರಾಮಚಂದ್ರ ರಾಜ್ಯದ ಜನರೆಲ್ಲ ತನ್ನ ಕುಟುಂಬದವರು ಎಂದು ಭಾವಿಸಿ ಅವರ ಹಿತಕ್ಕಾಗಿ ರಾಜಾರಾಮನಾಗುತ್ತಾನೆ, ಸೀತೆಯನ್ನ ತ್ಯಜಿಸುತ್ತಾನೆ, ವಾರಿದಿಯಂತೆ ವಿಸ್ತಾರ ಹೊಂದಿ ಆತ್ಮಾರಾಮನಾಗುತ್ತಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ ಕೂಡ ಒಂದು ಅಣು ಮಾತ್ರ. ಸರ್ವ ಜನರ ಸಮೃದ್ಧಿಗಾಗಿ ಎಲ್ಲರೂ ಕೂಡಿ ದುಡಿಯೋಣ ಎಂದು ಎಲ್ಲರೂ ಭಾವಿಸ್ಬೇಕು. ಆ ರೀತಿ ಸರ್ವಜನ ಸಮೃದ್ಧಿಗೋಸ ದುಡಿಯುವುದಾದರೆ ಪರ್ವ ಒಂದು ಇಳೆಗೆಲವೋ ಮಂಕುತಿಮ್ಮ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಎಲ್ಲರಿಗಾಗಿ ದುಡಿದ್ರೆ, ಅಲ್ಲಿ ಒಂದು ಸಹನೆ ಇದ್ರೆ, ಅಲ್ಲೊಂದು ಸೈರಣೆ, ಸರ್ವಾರ್ಥ ಸಹಭಾಗಿತೆ, ಅಂದರೆ ವಸುದೈವ ಕುಟುಂಬಕಂ ಅನ್ನೋ ಒಂದು ಭಾವನೆ, ಎಲ್ಲರೂ ಆ ರೀತಿ ಒಟ್ಟಾಗಿ ಜೀವನವನ್ನು ಮಾಡಿದ್ರೆ ಅವತ್ತಿನ ದಿಸವೇ ಹಬ್ಬ ಅಂತ ಹೇಳ್ತಿದ್ದಾರೆ. ಈ ಭೂಮಿಗೆ ಹಬ್ಬವಾಗತ್ತೆ. ಆ ರೀತಿ ಕೂಡಿ ಬಾಳುವ ಒಂದು ಸಂಸ್ಕೃತಿಯನ್ನ ಎಲ್ಲರೂ ಕೂಡ ಬೆಳೆಸ್ಕೋಬೇಕು ಮಂಕುತಿಮ್ಮ ಅಂತ ಇಲ್ಲಿ ಹೇಳ್ತಾರೆ.

ಕಿಂತಾತ್ಮ ಪಿರಿದೆಂದು ಜನ ವರಿತಂದು ಸ್ವೀಯೇಚ್ಛೆಯಿಂ ಸಮಾಧಾನ ಕೆಡದಂದು ಕಾಯಕ್ಕಿಂತಾತ್ಮ ಪಿರಿದೆಂದು ಜನ ವರಿತಂದು ಸ್ವೀಯೇಚ್ಛೆಯಿಂ ಸಮಾಧಾನ ಕೆಡದಂದು ದಾಯ

ಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ. ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ.

0: ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂಬುದೇ ನಮ್ಮ ಸನಾತನ ಧರ್ಮದ ಆಶಯ. ಸುಖ ಮತ್ತು ಮಂಗಳ ಎಲ್ಲರಿಗೂ ಬೇಕು. ಜಗತ್ತು ನೀತಿ ನಿಯಮದ ಅಡಿಪಾಯದಲ್ಲಿ ನಿಲ್ಲಬೇಕು. ಆ ನೀತಿಯಲ್ಲಿ ತತ್ವವಿರಬೇಕು. ದೇಹಕ್ಕಿಂತ ಆತ್ಮಧರ್ಮ ದೊಡ್ಡದು. ನೆಮ್ಮದಿ ಎಂಬುದು ಒಳಗಿಂದ ಬರಬೇಕು ಎಂಬುದನ್ನ ತಿಳ್ಕೋಬೇಕು. ಗುಂಡಪ್ಪನವರು ತಾವು ರಚಿಸಿರುವ ಶ್ರೀರಾಮ ಪರೀಕ್ಷಣಂನ ಸೀತಾ ಪ್ರಶ್ನೆಯಲ್ಲಿ ಈ ಒಂದು ಸಮಸ್ಯೆಗೆ ಉಪಾಯವನ್ನು ಹೀಗೆ ತಿಳಿಸ್ತಾರೆ. ತುಂಬಿದ ಗರ್ಭಿಣಿಯಾದ ಸೀತೆಯನ್ನು ರಾಮ ಕಳುಹಿಸಿದ್ದು ಸರಿಯೇ ಎಂಬ ಪ್ರಶ್ನೆಯನ್ನ ಎತ್ತಿದಾಗ ಸೀತೆಗೆ ರಾಮ ಈ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ. ಸಾಮಾನ್ಯ ಮನುಷ್ಯ ಎರಡು ಧರ್ಮಗಳನ್ನು ಆಚರಿಸಬೇಕು. ಒಂದು ವೈಯಕ್ತಿಕ ಧರ್ಮ, ಇನ್ನೊಂದು ಸನಾತನ ಧರ್ಮ. ವೈಯಕ್ತಿಕ ಧರ್ಮವನ್ನು ಹೆಂಡತಿಯಾದ ನಿನ್ನ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಉಪಯೋಗಿಸಬೇಕು. ಅಂದರೆ ನಿನ್ನ ಜೊತೆ ಜೀವನವನ್ನು ಕಳಿಬೇಕು, ಯಾವ ಒಂದು ಅಪವಾದಕ್ಕೆ ಕೂಡ ನಾನು ಬೆಲೆ ಕೊಡಬಾರದು. ಆದರೆ ವೈಯಕ್ತಿಕ ಧರ್ಮಕ್ಕಿಂತ ಸನಾತನ ಧರ್ಮ ದೊಡ್ಡದು. ಅಯೋಧ್ಯ ಪ್ರಜೆಗಳು ಒಂದು ನೀತಿಯನ್ನ, ಧರ್ಮವನ್ನ, ತತ್ವವನ್ನ ನನ್ನಿಂದ ಬಯಸ್ತಾ ಇದ್ದಾರೆ. ಆ ಬಯಕೆಗಾಗಿ ನಾವು ತ್ಯಾಗವನ್ನ ಮಾಡಬೇಕು. ಯಾಕೆಂದ್ರೆ ಈ ಅಯೋಧ್ಯೆಯ ಎಲ್ಲ ಪ್ರಜೆಗಳು ನನ್ನ ನಿನ್ನ ಮಕ್ಕಳು. ತಂದೆ ತಾಯಿ ಸಂತೋಷದಿಂದ ಮಕ್ಕಳಿಗಾಗಿ ಅನೇಕ ತ್ಯಾಗ ಮಾಡುವುದಿಲ್ಲವೇ ಸೀತೆ? ಹಾಗೆ ನಾನು ನೀನು ಕೂಡ ನಮ್ಮ ಸುಖದ ತ್ಯಾಗ ಮಾಡೋಣ. ಕಾಯಕ್ಕಿಂತ ಆತ್ಮ ಪಿರಿದು, ಅಂದರೆ ಈ ದೇಹಕ್ಕಿಂತ ಯಾವತ್ತೂ ಕೂಡ ಆತ್ಮ ದೊಡ್ಡದು. ಹಾಗಾಗಿ ಆ ಆತ್ಮದಲ್ಲಿ ಒಂದು ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ಬ್ರಹ್ಮನ ಅರಿವಿರಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಅರಿವು ಉಂಟಾಗಬೇಕು ಸೀತೆ ಅಂತ ಹೇಳ್ತಾನೆ ರಾಮ. ಹಾಗೆ ಮಾಡಿದಾಗ ಡಿ ವಿ ಗುಂಡಪ್ಪನವರು ಹೇಳ್ತಿದ್ದಾರೆ, ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ. ಆಗ ಎಲ್ಲ ಕಡೆ ಶ್ರೇಯಸ್ಸು, ಎಲ್ಲ ಕಡೆ ಮಂಗಳವನ್ನ ನಾವು ನೋಡಬಹುದು.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜಿನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎದೆ ತುಂಬಿ ಹಾಡಿದೆನು ಅಂದು ನಾನು.
2: ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ನೀವು ಕೇಳ್ತಾ ಇದ್ರೆ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಇಂದು ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗರ ಪಿಂಚಣಿ ಯೋಜನೆಯಡಿ ಇನ್ನು ಮುಂದೆ 79 ವರ್ಷದ ಒಳಗಿನವರ 375 ರೂಪಾಯಿ ಮತ್ತು 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 625 ರೂಪಾಯಿಗಳಷ್ಟು ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆಯಡಿ ದಿವ್ಯಾಂಗರಿಗೆ ಅನ್ವಯವಾಗುವ ಅಂಗವೈಕಲ್ಯದ ಮಾನದಂಡವನ್ನು ಪ್ರಸ್ತುತ ಇರುವ ಶೇಕಡ 80% ಶೇಕಡ 40%ಕ್ಕೆ ಇಳಿಸಲಾಗಿದೆ. ದೇಶದ ಎಲ್ಲಾ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 3,20,00,000 ಫಲಾನುಭವಿಗಳಿಗೆ ಈ ಅನುಮೋದನೆಯಿಂದ ಪ್ರಯೋಜನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ವೃದ್ಧರು ಮತ್ತು ವಿಧವೆಯರಿಗೆ ಇರುವಂತಹ ಪಿಂಚಣಿ ಯೋಜನೆಗಳು ಹಾಗೂ ಕುಟುಂಬ ಪ್ರಯೋಜನ ಯೋಜನೆಯು ತಮ್ಮ ಪ್ರಸ್ತುತ ಸ್ವರೂಪದಲ್ಲಿಯೇ ಮುಂದುವರಿಯಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗಾಗಿ ವ್ಯೂಹಾತ್ಮಕ ಪಾಲುದಾರರನ್ನು ಆಯ್ಕೆ ಮಾಡಲಾಗಿದ್ದು ಇದರ ಮೂಲಕ ಬಂಡವಾಳವನ್ನು ಹೂಡಿಕೆ ಮಾಡಲಾಗುವುದು. ಪುನರ್ರಚನೆಗೊಂಡ ಸಂಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ಎಲ್ಐಸಿ ಶೇಕಡಾ 34% ಪಾಲನ್ನು ಉಳಿಸಿಕೊಳ್ಳಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಯೋಜನೆಗಳು ಸಮರ್ಪಕ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಆಧುನಿಕ ಟರ್ಮಿನಲ್ 23,800 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ವಾರ್ಷಿಕವಾಗಿ 35,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನೆಮು ಪದುಮ್ ದಾರ್ಚಾ ರಸ್ತೆಯನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕೆವಿ ಡಬಲ್ ಸರ್ಕ್ಯೂಟ್ ದಾ ಹನು ಖಾಲ್ಸಿ ಪ್ರಸರಣ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನಳಂದಾದಂತಹ ಕಲಿಕಾ ಕೇಂದ್ರಗಳು ಭಾರತ ಮತ್ತು ಏಷ್ಯಾದ ಇತರ ಭಾಗಗಳ ನಡುವಿನ ಜ್ಞಾನ ವಿನಿಮಯವನ್ನು ಬಲಪಡಿಸಿವೆ ಎಂದು ತಿಳಿಸಿದ್ದಾರೆ. ಬೌದ್ಧ ಭಿಕ್ಷುಗಳು, ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಭೂ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಭಾರತೀಯ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಕೊಂಡೊಯ್ದರು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯ ನಾಗರಿಕತೆಗಳು ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ತಿಳಿಸಿದ್ದಾರೆ. ಈ ಸಮ್ಮೇಳನವು ಕೇವಲ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಲ್ಲ, ಬದಲಾಗಿ ಹಿಂದಿನ ಕಾಲದ ಜ್ಞಾನವು ಭವಿಷ್ಯವನ್ನು ಹೇಗೆ ರೂಪಿಸಬಲ್ಲದು ಎಂಬುದನ್ನು ಅನ್ವೇಷಿಸುವ ಅವಕಾಶವೂ ಆಗಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂತಹ ಡಾ ಎಸ್ ಜೈಶಂಕರ್ ಅವರು ಹಾಗೂ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಅಂತಾರಾಷ್ಟೀಯ ಕ್ರಮವು ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧವು ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಮತ್ತು ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಜೊತೆಗೆ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದಂತಹ 14.51 ಕೋಟಿಯಿಂದ 2026ರಲ್ಲಿ

0: 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯುತ್ತಿರುವಂತಹ 4ನೇ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 7.3 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಮಾಡಿ ಆಟ ಆಡುತ್ತಲಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಪ್ರಸ್ತುತ 2-1 ಅಂತರದ ಮುನ್ನಡೆಯಲ್ಲಿದೆ. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅತ್ಯಲ್ಪ ಅಂತರದಿಂದ ಚಿನ್ನದ ಪದಕವನ್ನು ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಪುರುಷರ 1000 ಮೀಟರ್ ಸ್ಪ್ರಿಂಟ್ ಸ್ಪರ್ಧೆಯಲ್ಲಿ 1:21.922 ಸೆಕೆಂಡ್ಗಳ ಸಮಯವನ್ನು ದಾಖಲಿಸುವ ಮೂಲಕ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಚಿನ್ನದ ಪದಕ ವಿಜೇತರು ಮತ್ತು ಆನಂದ್ ಕುಮಾರ್ ನಡುವಿನ ಸಮಯದ ಅಂತರ ಕೇವಲ 4 ಮಿಲಿ ಸೆಕೆಂಡ್ಗಳಷ್ಟಾಗಿತ್ತು. ಆನಂದ್ ಕುಮಾರ್ ಇಲ್ಲಿಯವರೆಗೆ 2 ಪದಕಗಳನ್ನು ಗೆದ್ದಿದ್ದು ಭಾನುವಾರ ನಡೆಯಲಿರುವಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಮತ್ತೊಂದು ಪದಕ ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಅವರು 500 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಈಗಾಗಲೇ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದಂತಹ ಆಂಧ್ರಪ್ರದೇಶ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ 5ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026 ಭಾಗವಹಿಸಿದಂತಹ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯ್ದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ 27 ಬೆಳ್ಳಿ ಮತ್ತು 37 ಕಂಚಿನ ಪದಕದೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 7:45 ಆಯಿತು. ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಮೈಸೂರಿನ ಕಟ್ಟಿಗೆ ಅರಮನೆಗೆ ಬೆಂಕಿ ಬಿತ್ತು ಅಂತ ನಾನು ಹೇಳಿದೆ, ಮುಂದೇನಾಯ್ತು? ಹಳಿ ಅರಮನೆ ಸುಟ್ಟೋದ್ಮೇಲೆ ಇನ್ನೊಮ್ಮೆ ಬೆಂಕಿಗೆ ಆಹುತಿಯಾಗದಿರೋ ಹಾಗೆ ಹಿಂದಿನ ಮರದ ಅರಮನೆಯ ವಿನ್ಯಾಸದಲ್ಲೇ ಹೊಸ ಅರಮನೆನೇ ಕಟ್ಟಬೇಕು ಅಂತ ನಿರ್ಧಾರ ಆಗುತ್ತೆ. ಆದರೆ ಒಂದು ಸವಾಲಿತ್ತು, ಏನು? ಸುಟ್ಟೋದಂಥ ಹಳೆಯ ಅರಮನೆಯ ಬ್ಲೂ ಪ್ರಿಂಟ್ ಇರಲೇ ಇಲ್ಲ. ಆಗ ಸಹಾಯಕ್ಕೆ ಬಂದಿದ್ದು ಒಬ್ಬ ಬ್ರಿಟಿಷ್ ವ್ಯಕ್ತಿ. ಆತ ಹಿಂದೆ ತನ್ನ ಕ್ಯಾಮರಾದಲ್ಲಿ ಸೆರೆಹಿಡಿದಂತಹ ಹಳೆಯ ಕಟ್ಟಿಗೆಯ ಅರಮನೆಯ ಫೋಟೋನ ಕೊಡ್ತಾನೆ. ಆ ಫೋಟೋದ ಆಧಾರದ ಮೇಲೆ ಮದ್ರಾಸ್ ಸರ್ಕಾರದ ಖ್ಯಾತ ಇಂಜಿನಿಯರ್ ಆದಂತಹ ಹೆನ್ರಿ ಇರ್ವಿನ್ ಅವರ ಹೊಸ ಅರಮನೆಯ ನೀಲನಕ್ಷೆಯನ್ನು ಸಿದ್ಧಪಡಿಸ್ತಾರೆ. ಯಾರು ಹೆನ್ರಿ ಇರ್ವಿನ್ ಅವರು? ಅರಮನೆಯ ಬ್ಲೂ ಪ್ರಿಂಟ್ ಅನ್ನ ಮಾಡೋದಕ್ಕೆ ಅವ್ರಿಗೆ ಒಡೆಯರವರು ಎಷ್ಟು ಸಂಭಾವನೆ ಕೊಟ್ಟಿದ್ರು ಗೊತ್ತಾ? ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾ ಇರಿ ವಿದ್ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಗಾನಾ ಭಜನ ಕೇಳ್ತಾ ಇದ್ರೆ ಈ ಹೊತ್ತಲ್ಲಿ ನಿಮ್ ಸತಿ ಆಗಿರೋದು ನಿಮ್ ಮನೆ ಮಾತು ಆರ್ಜಿ ಮಂಜುನಾಥು. ಮದ್ರಾಸಿನಿಂದ ಕರೆಸಿದ್ರು ಯಾರನ್ನ? ಎರ್ವಿನ್ ಅವರನ್ನ. ಅವ್ರಿಗೆ ಎಷ್ಟು ಸಂಭಾವನೆ ಕೊಟ್ಟರು ಗೊತ್ತಾ? 12,000 ರೂಪಾಯಿ. ಆ ಕಾಲದಲ್ಲೇ 1800 ದಶಕದಲ್ಲೇ ಬ್ಲೂ ಪ್ರಿಂಟ್ ಏನೋ ರೆಡಿ ಆಯ್ತು. ನೆಕ್ಸ್ಟ್ ಇಂಜಿನಿಯರ್ ಬೇಕಲ್ವಾ? ಅರಮನೆಯ ಚೀಫ್ ಇಂಜಿನಿಯರ್ ಆಗಿ ಬಿಪಿ ರಾಘವಲು ನಾಯ್ಡು ಅವರು ಕಾರ್ಯನಿರ್ವಹಿಸ್ತಾರೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಅರಮನೆಯ ಗೋಡೆಗಳ ಮೇಲೆ ಯುರೋಪಿಯನ್ ಶೈಲಿಯ ಚಿತ್ರಕಲೆಯನ್ನ ಮೂಡಿಸೋದಕ್ಕೆ ನಮ್ಮ ಮೈಸೂರಿನ ಸ್ಥಳೀಯ ಕಲಾವಿದರಾದಂತಹ ನಾಗರಾಜ್ ಅವರನ್ನ ಯುರೋಪ್ ದೇಶಗಳಿಗೆ ಅಧ್ಯಯನಕ್ಕಾಗಿ ಕಳಿಸ್ಕೊಡ್ತಾರೆ. ನೋಡಿ ನಮ್ಮ ಮಹಾರಾಜರು ಎಷ್ಟು ಗ್ರೇಟು. ಅದಕ್ಕೋಸ್ಕರ ರಾಜ ಮನೆತನ ಖರ್ಚು ಮಾಡಿದ್ದು 2437 ರೂಪಾಯಿ 4 ಕಾಣಿ 8 ಕಾಸು ಅಂತೆ. ಬೇಲೂರು, ಹಳೇಬೀಡು ಹಾಗೂ ಸೋಮನಾಥಪುರದ ಕುಸರಿ ಕೆತ್ತನೆಗಳನ್ನ ಇಲ್ಲೂ ಕೂಡ ಮರುಸೃಷ್ಟಿ ಮಾಡ್ತಾರೆ. 1897 ಶುರುವಾದಂತಹ ಈ ಮಹಾಕಾರ್ಯ 1912 ಪೂರ್ತಿಯಾಗುತ್ತೆ. ಆ ಕಾಲಕ್ಕೆ ತಗಲಿದಂತಹ ಒಟ್ಟು ವೆಚ್ಚ ಎಷ್ಟು ಗೊತ್ತಾ? 41,47,000 ರೂಪಾಯಿಗಳು.

ಗಾನ ಭಜನದಲ್ಲಿ ನಿಮ್ಮ ಸತಿ ಆಗಿರೋದು ನಿಮ್ಮನೆ ಮಾತು ಆರ್ಸೆ ಮಂಜುನಾಥ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಲಕ್ಷಾಂತರ ಬಲ್ಬ್ಗಳ ಬೆಳಕಿನಲ್ಲಿ ಝಗಮಗಿಸುವಂತ ಅಂಬಾವಿಲಾಸ ಅರಮನೆಯ ನಾವು ನೋಡಿದಾಗ ಅದರ ಹಿಂದೆ ಇಷ್ಟೆಲ್ಲ ಬೆವರು ಕಣ್ಣೀರು ಮತ್ತೆ ಛಲದ ಕತ್ತೆ ಇತ್ತ ಅಂತ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ ಅಲ್ವಾ? ಎಸ್, ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಕೇವಲ ಒಂದು ಸಾಂಬ್ರಾಣಿ ಕೆಂಡಕ್ಕೆ ಸುಟ್ಟು ಹೋದಂತಹ ಜಾಗದಲ್ಲಿ ಇಂದು

ಭಕ್ತದರ್ಗದಿಂದ ಹೇಳ್ತಾ ಇದ್ದಾರೆ. ಹಾಗೆ ಬೀದರ್ರಿಂದ ಗಣೇಶ್ ಅವರು ಮುದ್ದಾ ಮಹೇಶ್ ಅವರು ಸಂದೇಶ ಕಳಿಸ್ಕೊಡ್ತಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ಗಾನ ಭಜನಾ.

ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಇಂದು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಕಾರಾಗೃಹದಲ್ಲಿ ಖೈದಿಗಳಿಂದ ತಯಾರಿಸಲಾಗುತ್ತಿರುವಂತಹ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 17, 18 ಮತ್ತು 19ರಂದು ಜಿಲ್ಲಾ ದಸರಾ ಆಯೋಜನೆ ಮಾಡಿದೆ. ಉತ್ಸವದ ಅಂಗವಾಗಿ ರೈತ ದಸರಾ, ಮಹಿಳಾ ದಸರಾ, ಯುವ ಸಂಭ್ರಮ, ಮ್ಯಾರಥಾನ್, ಪಾರಂಪರಿಕ ನಡಿಗೆ, ದಸರಾ ಓಟ, ದಸರಾ ಕವಿಗೋಷ್ಠಿ ಇರಲಿದೆ. ಹೆಲಿ ಟೂರಿಸಂ ಅಭಿವೃದ್ಧಿಗಾಗಿ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಶೋ ಏರ್ಪಡಿಸಿರುವುದು ಈ ಬಾರಿಯ ವಿಶೇಷವಾಗಿದೆ. ರಾಜ್ಯ ಪಶ್ಚಿಮ ಪದವೀಧರ ದ್ವೈವಾರ್ಷಿಕ ಚುನಾವಣಾ ಪ್ರಕ್ರಿಯೆಯನ್ನು ಜವಾಬ್ದಾರಿಯುತವಾಗಿ, ಪಾರದರ್ಶಕವಾಗಿ ಮತ್ತು ಯಾವುದೇ ಲೋಪದೋಷಗಳು ಇಲ್ಲದೆ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರ ತಹಸೀಲ್ದಾರ್ ಕಚೇರಿಗೆ ಇಂದು ಜಿಲ್ಲಾಧಿಕಾರಿ ಡಾ ಆನಂದ್ ಭೇಟಿ ನೀಡಿ ಆಡಳಿತಾತ್ಮಕ ಕಾರ್ಯವೈಖರಿ, ಸಾರ್ವಜನಿಕರಿಗೆ ಒದಗಿಸಲಾಗುತ್ತಿರುವಂತಹ ಸೇವೆ, ಕಡತಗಳ ವಿಲೇವಾರಿ ಮತ್ತು ದಾಖಲೆಗಳ ನಿರ್ವಹಣಾ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಸರ್ಕಾರಿ ಸೇವೆಗಳನ್ನು ಸಾರ್ವಜನಿಕರಿಗೆ ಸಕಾಲದಲ್ಲಿ ತಲುಪಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ. ಪ್ರತಿಭಟನಾ ಸ್ಥಳವಾಗಿ ನಿಷೇಧಕ್ಕೆ ಒಳಪಟ್ಟಂತಹ ಮರುದಿನವೇ ಜಂತರ್ ಮತರ್ ಪ್ರವೇಶಿಸಲು ಯತ್ನಿಸಿದಂತಹ ಆರೋಪದ ಮೇಲೆ ಕಾಕ್ರೋಚ್ ಜನತಾ ಪಕ್ಷ, ಸಿಜೆಪಿಯ ನಾಯಕರಾದಂತಹ ಸೌರವ್ ದಾಸ್ ಮತ್ತು ಆಶುತೋಷ್ ರಂಕಾ ಅವರನ್ನು ದೆಹಲಿ ವಿಶೇಷ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 5 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಹೈದರಾಬಾದ್ನಲ್ಲಿ ನಡೆಯುತ್ತಿರುವಂತಹ 4ನೇ T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶ ರಾತ್ರಿ 10 ಗಂಟೆಗೆ.

0: 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ನಲ್ಲಿ ಫ್ಯೂಯಲ್ ತುಂಬಿಸ್ಕೊಳ್ತವೆ. ದೇಶದಲ್ಲಿ ಸುಮಾರು

ಸಮಯ 8:04 ನೀವು ಕೇಳ್ತಾ ಇದ್ರು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಈಗ ಮಧುರ ಆಲಾಪವನ್ನ ಶುರು ಮಾಡೋಣ. ಮಧುರ ಆಲಾಪದಲ್ಲಿ ಹಿತವಾಗಿರುವಂತಹ ಮಧುರವಾದ ಕನ್ನಡ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಕ್ತೀವಿ. ಮೊದಲಿಗೆ ಯಾವ ಗೀತೆ? ರಾಜೇಶ್ ಕೃಷ್ಣ ಅವರ ಕಣ್ಣಲ್ಲಿ ಕಣ್ಣನಿಟ್ಟು ಅನ್ನೋ ಗೀತೆ. ನೀವು ಕೂಡ ಕಿವಿಗೊಟ್ಟು ಕೇಳಿ ಈ ಕಣ್ಣಲ್ಲಿ ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಹಾಡನ್ನ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 8:10 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ಮ ಸುದ್ದಿಯಾಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜನಾಥು. ಮಧುರ ಆಲಾಪದಲ್ಲಿ ಮಧುರವಾಗಿರೋ ಕನ್ನಡ ಮತ್ತು ಹಿಂದಿ ಹಾಡುಗಳನ್ನ ಕೇಳ್ತಾ ಇದೀವಿ. ಸೊ ಮೈಂಡ್ಸ್ ಆಫ್ ಟಾಕ್ಸ್ ಆಫ್ ಮ್ಯೂಸಿಕ್ ಆನ್, ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗೋಸ್ಕರ.
2: ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
3: ಹೌದೇನಪ್ಪ,

ಮಧುರ ಆಲಾಪ ಕೇಳ್ತಾ ಇದ್ರೆ ಅವನು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಈಗ ಮತ್ತೆರಡು ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಿಮಗೋಸ್ಕರ. ಯಾವ ಗೀತೆ? ನೀನೆಂದು ನನ್ನವನು, ಹಾಗೆ ಸುನಿಧಿ ಚೌಹಾಣರ ಕಂಠದಲ್ಲಿ ಹೇ ಶೋನಾ.

ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರ, ನೀವು ಕೇಳ್ತಾ ಇದ್ರ, ನಾವು ಓದ್ಯಾ, ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಂದೇಶಗಳು ಬಂದಿದೆ. ಬೆಳಗಿನ ಉದಯದ ರೀತಿ ಭಾಸ ಆಗ್ತಾ ಇದೆ ಮಂಜುನಾಥ್, ಹಾಡುಗಳು ತುಂಬಾ ಚೆನ್ನಾಗಿದೆ, ಬೆಳಗ್ಗೆ ತರ ಫ್ರೆಶ್ ಫ್ರೆಶ್ ಆಗಿಯೇ ಫೀಲ್ ಆಗ್ತಾ ಇದೆ ಅಂತ ಇದಾರೆ. ಮನೆಯಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡ್ತಾ ಇದೀವಿ ಅಂತ ಇದಾರೆ. ಸಿನಿಮಾದ ಹೆಸರನ್ನ ಇವರು ಕರೆಕ್ಟ್ ಆಗಿ ಟೈಪ್ ಮಾಡಿದ್ರೆ ಏನೋ ನವೋದಯ ಅಂತ ಏನೋ ಹೇಳ್ತಾ ಇದಾರೆ. ಸ್ನೇಹಿತರು ಹೆಸರನ್ನು ಕೂಡ ಕಳ್ಸಿಕೊಟ್ಟಿಲ್ಲ. ಮಣಿಕಲ್ಲಿಂದ ಕೃಪಾ ಉಮೇಶ್ ಅವರು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಸಿರಿಗೆರೆಯಿಂದ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮನೆ ಮಾತು ಅರ್ಜೆ ಮಂಜುನಾಥ್ ಅವರು ಬುಧವಾರದ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾರು ಶ್ರೀನಿವಾಸ ವೈಎಸ್ ಕಾಲೋನಿ ಧಾರವಾಡದಿಂದ ಬನ್ನಿ ನಮ್ಮ ಮನೆ ಊಟಕ್ಕೆ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಪ್ರೀತಿ ಆಹ್ವಾನಕ್ಕೆ ಖಂಡಿತ ಬರ್ತೀನಿ. ಮತ್ತೊಂದಷ್ಟು ಬ್ಯೂಟಿಫುಲ್ ಗೀತೆಗಳು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸುಭಾಹಿತ್ ಗೀತೆಗಳನ್ನ ಕೇಳ್ತಾ ಇದ್ರ ಮಧುರ ಆಲಾಪದಲ್ಲಿ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಎರಡು ಸುಪರ್ಹಿಟ್ ಕನ್ನಡ ಗೀತೆಗಳು ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಹಾಗೂ ಕುನಾಲ್ ಗಾಂಜವಾಲ್ ಅವರ ಕಂಠದಲ್ಲಿ ನನ್ನಾಣೆ ನಿನ್ನಾಣೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 9:15 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ವಿವಿಧ ಭಾರತಿ 102.9 FM. ಹಿಂದಿ ಮೆಲೋಡಿಸಿನ ಶುರು ಮಾಡೋಣ. ಹಿಂದಿ ಮೆಲೋಡಿಸಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸ್ಟುಡಿಯೋ ಇಂದಾಚೆ ಮಳೆ ಬರ್ತಾ ಇದೆ. ತಂಪಾದ ವಾತಾವರಣ, ಫುಲ್ಲು ಚಳಿ ಚಳಿ ವಾತಾವರಣ ಇದೆ. ಮಳೆ ಬಂದು ಹೋಗಿದೆ, ತಂಪಾದ ವಾತಾವರಣ. ನಿಮ್ಮೂರ ಕಡೆ ಮಳೆ ಹೇಗಿದೆ, ಬೆಳೆ ಹೇಗಿದೆ, ಬೆಳೆ ಬೇಡ ಸದ್ಯಕ್ಕೆ, ಮಳೆ ಹೇಗಿದೆ, ವಾತಾವರಣ ಹೇಗಿದೆ ಅಂತ ನನ್ನ ಜೊತೆ ಹಂಚಿಕೊಡಿ. ನಿಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091091. ನಿಮ್ಮ ಸಂದೇಶಗಳು ಬರಲಿ. ಒಂದಷ್ಟು ಬ್ಯೂಟಿಫುಲ್ ಹಿಂದಿ ಹಾಡುಗಳು ನಿಮಗೋಸ್ಕರ ನೆನಪಾಗಿದೆ, ಕೇಳಿ ಎಂಜಾಯ್ ಮಾಡಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
1: ನೀ ಬಂದು ನಿಂತಾಗ ನಿಂತು ನೀನಕ್ಕ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 9:38. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ನೋಡೋಣ. ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಸ್ನೇಹಿತರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿ

ಅರೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ಪೆಹ್ಲಾ ಪ್ಯಾರ್ ಹೇ ಹಾಡನ್ನ ಕೇಳಿ ತುಂಬಾ ಖುಷಿ ಆಯ್ತು. ಅಂತಾದ್ರೆ ಎಸ್ ಪಿ ಬಿ ಅವರು ಹಾಡಿರುವಂತಹ ಹಮ್ ಆಪ್ಕೆ ಹೇ ಕೌನ್ ಹಾಡಂಗ್ ತುಂಬಾ ಇಷ್ಟ ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಮೆಸೇಜ್ ಮಾಡಿದ್ರೆ, ಆಹಾ ನಮ್ಮ ಕಾಲದ ಹಾಡುಗಳೇ ಚಂದ ಸರ್ ಕೇಳೋಕೆ ಅಂತ ನಿರ್ಮಲ ಅವ್ರು ಹೇಳ್ತಾ ಇದಾರೆ. ಥ್ಯಾಂಕ್ ಯು ಫಾರ್ ಲವ್ಲಿ ಟ್ರ್ಯಾಕ್ಸ್ ಅಂತ ಸೌಭಾಗ್ಯ ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಹಾಡುಗಳು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಈಗ ಮತ್ತೆ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮತ್ತೊಂದು ಗೀತೆ ರೋಜಾ ಸಿನಿಮಾದಿಂದ.

ಇದು ವಿಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 9:49. ಯಾರೆಲ್ಲ ಮೆಸೇಜ್ಗಳನ್ನ ಕಳಿಸ್ಕೊಡಿದ್ರೆ, ಶಾಂತಾಚಾರ ಬಡಿಗೆರೆ ಕೊಕ್ಕನೂರಿಂದ ಮಂಜುನಾಥ್ ಸರ್, ಬಹಳ ದಿನಗಳಾದ್ಮೇಲೆ ನಿಮ್ಮ ವಾಯ್ಸನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಸುಮಧುರ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ಅಂತಾದ್ರೆ ಧನ್ಯವಾದ. ತಮ್ಮ ಸಂದೇಶಕ್ಕಾಗಿ, ಸಂದೇಶದ ಜೊತೆಗೆ ಕೊನೆಯಲ್ಲಿ ಒಂದು ನಮಸ್ಕಾರ ಪ್ಲಸ್ ಒಂದು ಕೆಂಪು ಗುಲಾಬಿ, ಕೆಂಪು ಗುಲಾಬಿಯನ್ನ ಇಟ್ಟು ಕಳಿಸಿರೋದಕ್ಕೆ. ಕೌಸಲ್ಯ ಅವರು ಬನಶಂಕರಿಯಿಂದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಹಮ್ ಆಪ್ಕೆ ಹೇ ಕೌನ್ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತು ಅಂತಾದ್ರೆ, ಆ ಹಾಡು ನಿಮ್ಗೆ ಇಷ್ಟ ಆಗಿದ್ದು ನಮಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಅನಿಲ ಭೀಷ್ಟನ್ ಅವರ ಶಮನೆ ವಾಡಿಯಿಂದ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಅಂತಾದ್ರೆ ಥ್ಯಾಂಕ್ ಯು ಸರ್, ಎವರ್ಗ್ರೀನ್ ಹಾಡುಗಳು ಅಂತ ಮತ್ತೊಬ್ಬ ಸ್ನೇಹಿತರು ಹೇಳ್ತಾ ಇದ್ರೆ. ವಿಜಯ್ ಕುಮಾರ್ ಅವರು ಶಿರಾಳಕೊಪ್ಪದಿಂದ ಎಲ್ಲ ಹಾಡುಗಳನ್ನ ಆನಂದಿಸ್ತಾ ಇದ್ರಿ ಅಂತ ಇದ್ರೆ. ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ ಒಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರ. ಬೆಳಗ್ಗಿಂದ ಇದ್ದಂತಹ ಆಯಾಸ ಎಲ್ಲ ಮಾಯ ಆಯಿತು ಅಂತಾದರೆ ನೋಡಿ, ದಟ್ಸ್ ದ ಪವರ್ ಆಫ್ ಮ್ಯೂಸಿಕ್. ಸಂಗೀತಕ್ಕೆ ಏನನ್ನು ಬೇಕಾದರೂ ಕೂಡ ಗುಣಪಡಿಸುವಂತಹ ಶಕ್ತಿ ಇದೆ ಅಂತ ಸುಮ್ಮನೆ ಹೇಳ್ತಾರ ಮೇಡಮ್. ಈಗ ಅಂಥದ್ದೇ ಮತ್ತೊಂದು ಗೀತೆ ಕೇಳಿ, ಎಂಜಾಯ್ ಮಾಡಿ.

0: अधूरी सांस थी, धड़कन अधूरी थी, अधूरे हम, मगर अब चांद पूरा है फलक पे और अब पूरे हैं हम।
1: ಭಾರತಿ ಕೇಳ್ತಾ ಇದ್ರ ಡಾಕ್ಟರ್ ರಮೇಶ್ ಅವರು ನಮಸ್ಕಾರ, ಸಾರೇ ಸಭಿ ಗಾನೆ ಬಹುತ್ ಅಚ್ಚ ಹೇ ಅಂತ ಇದಾರೆ. ಥ್ಯಾಂಕ್ ಯು ಸೋ ಮಚ್. ವಿಜಯಪುರದಿಂದ ಇಸ್ಮೇಲ್ ಅವರು, ತೇರೆ ಹತ್ ಮೇ ಹಾಡು ತುಂಬಾ ಇಷ್ಟ ಆಯ್ತು ಸರ್ ಅಂತ ಇದ್ರೆ, ಒಳ್ಳೆಯ ಹಾಡುಗಳನ್ನ ಹುಡುಕಿ ಪ್ರಸಾರ ಮಾಡಿದಾರೆ ಅಂತ ಇದಾರೆ, ಧನ್ಯವಾದ. ವರಲಕ್ಷ್ಮಿ ಮೋಹನ್ ಅವರು ಹೆಸರುಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಹಳೆಯ ದಿನಗಳು ನೆನಪಾಗುತ್ತೆ ಅಂತ ನಿರ್ಮಲಾ ಅವರು ಮೆಸೇಜ್ ಮಾಡಿದ್ದಾರೆ. ಈಗ ನಿಮ್ಮ ಹಳೆಯ ದಿನಗಳನ್ನ ನೆನಪಿಸುವಂತಹ ಮತ್ತೊಂದು ಹಾಡು ಕೇಳಿ ಎಂಜಾಯ್ ಮಾಡಿ. ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಕಂಠದಲ್ಲಿ ತೇರೆ ಬಿನ್.

ಇಷ್ಟೊತ್ತು ಚಂದದ ಹಿಂದಿ ಗೀತೆಗಳನ್ನ ಕೇಳಿದ್ರಿ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ ಸಮಯ ಆಗ್ತಾ ಇದೆ. 10 ಗಂಟೆ ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆದರಿಕೆಗಳ ಮೂಲಕ ಇತರ ರಾಷ್ಟಗಳ ಮೇಲೆ ಷರತ್ತುಗಳನ್ನು ಹೇರುವ ಯುಗ ಈಗ ಮುಗಿದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ಬಿಎಸ್ಎನ್ಎಲ್ ಸಂಸ್ಥೆಯು ತನ್ನ ಗ್ರಾಹಕರಿಗೆ ನೆಟ್ವರ್ಕ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಿ ಖಾಸಗಿ ಕಂಪನಿಗಳಿಗೆ ಕಡಿಮೆ ಇಲ್ಲದಂತೆ ಗುಣಮಟ್ಟದ ಸೇವೆ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನಿರ್ದೇಶಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡು ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಪತ್ತೆಯಾಗಿದೆ. ಕಳೆದ ಎರಡು ದಿನಗಳಲ್ಲಿ ಎರಡು ಕಾಡು ಹಂದಿಗಳು ಮೃತಪಟ್ಟಿದ್ದು ಸುತ್ತಮುತ್ತಲ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು ಒಟ್ಟು 30,622 ನೋಟಿಸ್ ನೀಡಲಾಗಿದೆ. ಈ ಪೈಕಿ 30,081 ನೋಟಿಸ್ಗಳ ಸಂಬಂಧಪಟ್ಟಂತೆ ವಿಚಾರಣೆ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರು ಹೆಚ್ಚಾಗಿ ವಾಸಿಸುವ ಮತ್ತು ಸಂಘರ್ಷಾತ್ಮಕ ಘಟನೆಗಳು ನಡೆದ ಸ್ಥಳಗಳಲ್ಲಿ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ವ್ಯಾಪಕ ಜಾಗೃತಿ ಮೂಡಿಸುವಂತೆ ಚಿತ್ರದುರ್ಗ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 225 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 72,808 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 92 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 22,630 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.15 ರೂಪಾಯಿಯಷ್ಟಾಗಿದೆ. ಹೈದರಾಬಾದ್ನಲ್ಲಿ ನಡೆಯುತ್ತಿರುವಂತಹ ಸರಣಿಯ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ನೀಡಿರುವಂತಹ 247 ರನ್ಗಳ ಗುರಿ ಬೆನ್ನತ್ತಿರುವಂತಹ ಭಾರತ ಇತ್ತೀಚಿನ ವರದಿ ಪ್ರಕಾರ 10 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 115 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 10:03 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಸೊ ನಿಮ್ಮ ನೆಚ್ಚಿನ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಶುರು ಮಾಡೋಣ, ಏನಂತೀರಾ? ಶುರು ಮಾಡು ಮಂಜುನಾಥ್ ಅಂತಾನೆ ಹೇಳ್ತಿರ್ತೀರಾ ಅಲ್ವಾ? ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫ್

ಅಲ್ಲಿ ಟ್ರಾಫಿಕ್ ಜಾಮ್ ಅಂದರೆ ಎಲ್ರಿಗೂ ಒಂಥರ ವಿಪರೀತ ಟೆನ್ಷನ್ನು, ಸಿಟ್ಟು ಮತ್ತು ತಲೆನೋವು ಬಂದೇ ಬರುತ್ತೆ. ಆಫೀಸ್ ಮುಗಿಸಿ ಸುಸ್ತಾಗಿ ಹೊರಟಾಗ ಗಾಡಿಗಳ ಮಧ್ಯೆ ಸಿಕ್ಕಾಕೊಂಡ್ರೆ ಎಂಥವರಿಗೂ ಫ್ರಸ್ಟ್ರೇಷನ್ ಬಂದೇ ಬರುತ್ತೆ. ಆದರೆ ಅದೇ ಟ್ರಾಫಿಕ್ ಜಾಮಲ್ಲಿ ಒಮ್ಮೊಮ್ಮೆ ಅದ್ಭುತವಾದ ಪೊಯೆಟ್ರಿ ಕೂಡ ಕಾಣುತ್ತೆ. ಟ್ರಾಫಿಕ್ ಜಾಮ್ ಕೂಡ ಒಂದೊಳ್ಳೆ ಕವಿತೆ ಥರ ಬದಲಾಗುತ್ತೆ. ಅಂದರೆ ಒಪ್ತೀರಾ? ಹೌದು, ಪಕ್ಕದ ಸೀಟಲ್ಲಿ ನಮಗಿಷ್ಟ ಆಗಿರೋ ವ್ಯಕ್ತಿ ಕೂತ್ಕೊಂಡ್ರೆ ಹೊರಗಿನ ಗದ್ದಲ ಎಲ್ಲ ಮರೆತು ಹೋಗಿ ರಸ್ತೆಯ ಸಂಚಾರನೇ ಒಂದು ರೊಮ್ಯಾಂಟಿಕ್ ಮೊಮೆಂಟ್ ಆಗಿಬಿಡುತ್ತೆ. ಸೊ ಇವತ್ತಿನ ಪ್ರೇಮ ನಿನಾದದ ವಿಷಯ ಟ್ರಾಫಿಕ್ ಜಾಮ್ನಲ್ಲೊಂದು ಪ್ರೇಮ ಕಥೆ ಅಂತ. ಸೊ ನಿಮಗೊಂದು ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಜಗತ್ತೇ ಬಯ್ಯೋ ಆ ಟ್ರಾಫಿಕ್ ಜಾಮು ನಮಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಮುಗಿದೆ ಇರಬಾರ್ದಿತ್ತ ಅಂತ ಅನಿಸಿದೆಯಾ? ಆ ರಸ್ತೆ ಸಿಗ್ನಲ್ನಲ್ಲಿ ಯಾರನ್ನೋ ಕದಿ ನೋಡಿ ಅವ್ರ ಜೊತೆ ಕಳೆದಂತಹ ಎಕ್ಸ್ಟ್ರಾ ನಿಮಿಷಗಳಿಗೆ ಟ್ರಾಫಿಕ್ ಯಾವತ್ತಾದರೂ ಥ್ಯಾಂಕ್ಸ್ ಅಂತ ಹೇಳಿದ್ರು ನೆನಪಿದೆಯಾ? ಇಫ್ ಸೋ ಇದ್ರೆ ನಿಮ್ಮ ಹೆಸರನ್ನ ಹೇಳೋದು ಬೇಕಾಗಿಲ್ಲ, ನಿಮ್ಮ ಮನದಾಳದ ಕಥೆಯನ್ನ ನಮಗೆ ಮೆಸೇಜ್ ಮಾಡಿ ವಾಟ್ಸ್ಆಪ್ ಸಂಖ್ಯೆ 9483091029.

ಕ್ಯೂಪಿಡು ಎಷ್ಟು ಬೇಗ ವರ್ಕ್ ಆಗುತ್ತೆ ಗೊತ್ತಾ, ಹೇಳ್ತೀನಿ ಏನು ಅಂತ ನೀವು ಕೇಳ್ತಾ ಇದ್ರೆ ವಿದ್ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕ್ಯೂಪಿಡ್ ಏನು ಲವ್ವಿನ ದೇವರು. ಸೊ ಯಾವತ್ತಾದರೂ ಟ್ರಾಫಿಕ್ ಅಲ್ಲಿ ಅಯ್ಯೋ ಟ್ರಾಫಿಕ್ ಒಂಚೂರು ಇರಬಾರ್ದಿತ್ತ, ನನ್ನ ಪ್ರೀತಿ ಪಾತ್ರ ಜೊತೆ ಒಂಚೂರು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತ ಅನ್ಸಿದ್ಯಾ ಅಂತ ಕೇಳಿದೆ. ದೀಕ್ಷಿತ್ ಅವರು ಮೆಸೇಜ್ ಮಾಡಿದ್ದಾರೆ, ಬನಶಂಕರಿಂದ ಹೇಳ್ತಾ ಇದಾರೆ, ಮಂಜುನಾಥ್ ಕೋಇನ್ಸಿಡೆನ್ಸೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ, ಮಳೆ ಬರ್ತಾ ಇದೆ ಇಲ್ಲೂ ಕೂಡ. ಈಗಷ್ಟೇ ನನ್ನ ಗರ್ಲ್ ಫ್ರೆಂಡ್ನ ಮನೆಗೆ ಡ್ರಾಪ್ ಮಾಡಿ ಬಂದೆ, ಮಳೆ ಬರ್ತಾ ಇತ್ತು. ನಮ್ಮಿಬ್ಬರಿಗೂ ಕೂಡ ಮಳೆಯಲ್ಲಿ ಲಾಂಗ್ ಡ್ರೈವ್ ಹೋಗೋದಂದ್ರೆ ತುಂಬ ಇಷ್ಟ. 2 ಗಂಟೆ ಸುತ್ತಾಡಿದ್ವಿ, ಈಗ ವಾಪಸ್ ಮನೆಗೆ ಬಿಟ್ಟು ಬರಬೇಕಾದ್ರೆ ಸಿಗ್ನಲ್ ಬಿದ್ದಾಗಲ್ಲ, ಅಯ್ಯೋ ಇನ್ನೊಂಚೂರು ಸಿಗ್ನಲ್ ಇರಬಾರ್ದಿತ್ತ, ಇನ್ನೊಂದು ಸ್ವಲ್ಪ ಹೊತ್ತು ಸಿಗ್ನಲ್ ಮತ್ತೆ ಮತ್ತೆ ಬೀಳಬಾರ್ದಿತ್ತ ಅಂತ ಅನಿಸ್ತಿತ್ತು. ಆನ್ ದಿ ವೇ ನಾನು ನಮ್ಮ ಮನೆಗೆ ಹೋಗ್ತಾ ಶೋ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಡು, ಸೊ ಕನೆಕ್ಟ್ ಆಯಿತು ವಿಷಯ, ಹಾಗಾಗಿ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಪ್ರಪಂಚದ ಯಾವುದೇ ಸಿಟಿ ಇರಲಿ, ಸಂಜೆ ಹೊತ್ತು ಹೈವೇ ಅಥವಾ ಜಂಕ್ಷನ್ಗಳಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಎದುರಿಗೆ ಕೆಂಪು ದೀಪ ಹೊರದು ಟ್ರಾಫಿಕ್ ಸಿಗ್ನಲ್ ಕಂಬದ ಮೇಲೆ 120 seconds ಅಂತ ಕೌಂಟರ್ ಶುರುವಾದಾಗ ಜಗತ್ತೆಲ್ಲ ವಾಚ್ ನೋಡ್ತಾ ಕೂತ್ಕೊಂಡಿರುತ್ತೆ, ನಿಂತ್ಕೊಂಡಿರುತ್ತೆ, ಅಯ್ಯೋ ಮತ್ತೆ ರೆಡ್ ಲೈಟ್ ಬಿತ್ತಲ್ಲ ಅಂತ. ಮನೆಗೆ ಯಾವಾಗ ರೀಚ್ ಆಗೋದು ಅಂತ ಹಾರ್ನ್ ಮೇಲೆ ಕೈಯಿಟ್ಟು ಶಾಪ ಹಾಕ್ತಿರ್ತಾರೆ. ಸ್ವಲ್ಪ ನೀವೇ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೀವಕ್ಕೆ ಜೀವವಾಗಿರೋರು ಕೂತ್ಕೊಂಡಾಗ ಮನಸ್ಸಿನೊಳಗಿಂದ ದೇವರೇ ಈ 120 seconds ಕೌಂಟ್ ಡೌನು ಸ್ವಲ್ಪ ನಿಧಾನಕ್ಕೆ ಓಡಬಾರ್ದಿತ್ತ ಅಂತ ಅನ್ಸಿದೆಯಾ ಯಾವತ್ತಾದರೂ? ಎಷ್ಟೋ ಬಾರಿ ಪ್ರೀತಿಯ ಪ್ರೇಮದ ಆರಂಭದ ದಿನಗಳಲ್ಲಿ ಈ ಥರ ವಿಚಿತ್ರವಾಗಿ ಬೇಡ್ಕೊಂಡಿದ್ದಂತಹ ದಿನಗಳು ಕೂಡ ಉಂಟು, ಇರುತ್ತೆ ಎಷ್ಟೋ ಜನರ ಲೈಫಲ್ಲಿ. ಜಗತ್ತು ಬೇಗ ಓಡಬೇಕು ಅಂತ ಬಯಸಿದ್ರೆ ಪ್ರೇಮಿಗಳ ಹೃದಯ ಮಾತ್ರ ಟ್ರಾಫಿಕ್ ಸಿಗ್ನಲಲ್ಲಿ ಸ್ವಲ್ಪ ಕಾಲ ಫ್ರೀಸ್ ಆಗಲಿ ಅಂತ ಹಂಬಲಿಸ್ತಾ ಇರುತ್ತೆ. ಹೊರಗೆ ಹೊಗೆ ಧೂಳು ಜನಜಂಗಳು ಇದ್ರೂ ಕೂಡ ಆ ಕ್ಷಣದ ಸ್ಲೋ ಮೋಷನ್ ಅನುಭವನೇ ಒಂದು ಪ್ರೈಸ್ಲೆಸ್ ಗಿಫ್ಟ್ ಅನ್ಬಹುದು. ಪ್ರೇಮ ಅನ್ನೋದು ಯಾವ ಲಕ್ಷೂರಿಯಸ್ ಸ್ಥಳನೂ ಹುಡುಕೋದಿಲ್ಲ, ಅದು ರಸ್ತೆಯ ಒಂದು ಸಣ್ಣ ರೆಡ್ ಲೈಟ್ನಲ್ಲೂ ಕೂಡ ತನ್ನ ಸಾಮ್ರಾಜ್ಯವನ್ನು ಕಟ್ಕೊಳ್ತೆ ಅನ್ನೋದಕ್ಕೆ ಟ್ರಾಫಿಕ್ ಲೈಟ್ಗಳೇ ಟ್ರಾಫಿಕ್ ಸಿಗ್ನಲ್ಗಳ ಉದಾಹರಣೆ ಅನ್ಬಹುದು. ಸೊ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ಅಯ್ಯೋ ಟ್ರಾಫಿಕ್ ಸಿಗ್ನಲ್ ನನ್ನ ಸ್ವಲ್ಪ ಎಕ್ಸ್ಟೆಂಡ್ ಆಗಲಿ ಅಂತ ಯಾವತ್ತಾದರೂ ಅನಿಸಿದ್ದು ಉಂಟ? ಟ್ರಾಫಿಕ್ದಲ್ಲೊಂದು ಪ್ರೇಮ ಕಥೆಯ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಪ್ರೇಮ ಕಥೆಗಳನ್ನ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9483 0912 19 ಕ್ಕೆ ನಿಮ್ಮ ಸಂದೇಶಗಳು ಬರಲಿ.

ವಿವಿಧ ಭಾರತಿ ಕೇಳ್ತಾ ಇದ್ರ ನಾನು ನಿಮ್ಮ ಆರ್ಜೆ ಮಂಜುನಾಥ್. ಸಮಯ 10:24 ನಾವಿರೋದು ಪ್ರೇಮ ನಿನಾದದಲ್ಲಿ. ಸೌದತ್ತಿಯಿಂದ ಪ್ರಸನ್ನ ಅವರು ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ ಅಂತ. ಆದರೆ ನಾಗೇಂದ್ರ ಅವರು, ನಾನು ನನ್ನ ಪ್ರಿಯಸಿ ಒಟ್ಟಿಗೆ ಹೋಗಬೇಕಾದ್ರೆ ಟ್ರಾಫಿಕ್ ಸಿಗ್ನಲಲ್ಲಿ ಬೈಕಲ್ಲಿ ಹೋಗುವಾಗ ಭುಜದ ಮೇಲೆ ಕೈ ಇಟ್ಕೊಂಡು ಹೋಗ್ತಿದ್ರು ಅವರು. ಕೈ ಇಡೋರು ಆರಂಭದಲ್ಲಿ, ಅದೊಂಥರ ಆರಂಭದ ದಿನಗಳೇ ಒಂಥರ ಮಜಾ ಸರ್ ಅಂತ ಹೇಳ್ತಾ ಇದ್ದಾರೆ. ಸಂಜು ವೈಟ್ಸ್ ಗೀತಾ ಸಿನಿಮಾದ ಹಾಡು ತುಂಬ ಚೆನ್ನಾಗಿತ್ತು ಅಂತ ಇದ್ದಾರೆ ವಾಣಿಶ್ವರು ಧಾರವಾಡದಿಂದ. ನೀವು ಹೇಳುವಂತಹ ಸನ್ನಿವೇಶ ನನ್ನ ಲೈಫಲ್ಲಿ ಇಲ್ಲ ಸರ್, ನಾನು ಸ್ಕೂಟ್ರ್ ತಗೊಂಡಿದ್ದೆ ಮದುವೆ ಆದ್ಮೇಲೆ ಅಂತ ಇದ್ದಾರೆ. ಸರ್, ಸ್ಕೂಟ್ರ್ ತಗೊಂಡ್ಮೇಲೆ ಮದುವೆ ಆದ್ಮೇಲೆ ಲವ್ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ನಾನು ನನ್ನ ಗೆಳತಿ ಹರಟಲು ಶುರು ಮಾಡಿದರೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇರಬಹುದಿತ್ತು, ನಮ್ಮ ಸ್ನೇಹ ಆರಂಭ ಆಗಿದ್ದೆ ಹೇಗೆ ಸಂಚಾರ ದಟ್ಟಣಿಯಲ್ಲಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರು. ನೀವು ಯಾವತ್ತಾದರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀರಾ? ರಸ್ತೆಯಲ್ಲಿ ವಾಹನಗಳ ಕ್ಯೂ ನಿಧಾನವಾಗಿ ಜಾಸ್ತಿ ಆಗ್ತಿರಬೇಕಾದ್ರೆ, ಕ್ರಾಲಿಂಗ್ ಆಗ್ತಿರಬೇಕಾದ್ರೆ, ನಮಗೆ ನೇರವಾಗಿ ಮುಖ ನೋಡಿ ಮಾತಾಡೋದಕ್ಕೆ ಒಂಥರ ಒಳಗಡೆ ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗೆ ಆಗ್ತಿರುತ್ತೆ. ಶೈ ಫೀಲಿಂಗು ಅಥವಾ ಸಂಕೋಚ ಕಾಡಿದಾಗ ನಮ್ಮ ಕಣ್ಣುಗಳು ಗೊತ್ತಿಲ್ಲದೇನೆ ಹೋಗೋದು ಎಲ್ಲಿಗೆ? ಕನ್ನಡಿ ಮೇಲೆ. ಗಾಡಿಯನ್ನು ಡ್ರೈವ್ ಮಾಡ್ತಾ ಸಣ್ಣ ಕನ್ನಡಿಯ ಗ್ಲಾಸಲ್ಲಿ ಅವರು ನನ್ನನ್ನೇ ನೋಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ನಗ್ತಾ ಇದ್ದಾರಾ? ಮುಂಗುರುಳು ಸರಿಸ್ತಾ ಇದ್ದಾರಂತ ಗ್ಲಾಸಲ್ಲೇ ಕದ್ದು ನೋಡ್ತೀವಿ ಅಲ್ವಾ? ಈ ಕದ್ದು ಮುಚ್ಚಿ ಹುಡುಕಾಟ ಇದೆಯಲ್ಲ, ಕದ್ದು ಮುಚ್ಚಿ ನೋಡುವಂತಹ ನೋಟುಗಳು, ಹುಡುಕಾಟಗಳು, ಇದಕ್ಕೆ ಸಾಟಿಯಾದಂತಹ ರೊಮ್ಯಾಂಟಿಕ್ ಥ್ರಿಲ್ ಜಗತ್ತಲ್ಲೇ ಇಲ್ಲ ಅನ್ನಬಹುದು. ಇಡೀ ಪ್ರಪಂಚನೇ ರಸ್ತೆ ಮೇಲೆ ನಿಂತಿದೆ ಅನ್ನೋ ಫೀಲು. ಆದ್ರೆ ಆ ಮಿರರ್ನಲ್ಲಿ ಇಬ್ಬರ ದೃಷ್ಟಿ ಒಂದಾಗಿ ತುಟಿ ಅಂಚಲ್ಲಿ ಒಂದು ಪುಟ್ಟ ಸ್ಮೈಲ್ ಅರಳುತ್ತೆ. ನೋಡಿ, ನಿಮ್ಮ ಲೈಫಲ್ಲೂ ಇಂಥ ಅನ್ಫೋಗೆಟಬಲ್ ಮೂಮೆಂಟ್ಸ್ ಇದೆಯಾ? ಆ ಬ್ಯುಸಿ ರಸ್ತೆ ನಡುವೆ ಪಕ್ಕದಲ್ಲಿರೋರು ಗಮನಿಸಿದ ಆ ಒಂದು ಕ್ಷಣ, ಕದ್ದು ನೋಡುವಂಥ ಕ್ಷಣ ನಿಮ್ಮ ಮೆಮೋರಿಯಲ್ಲಿ ಇವತ್ತಿಗೂ ಹಸಿರಾಗಿದೆಯಾ? ಇದ್ರೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9483 09 ಎರಡು ಒಂಬತ್ತಕ್ಕೆ ನಿಮ್ಮ ಸಂದೇಶಗಳು ಬರಲಿ.

ಪ್ರೇಮನಾದಲ್ಲಿ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ. ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಮಂಜುನಾಥ್, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ, ಬೆಂಗಳೂರು ಮಳೆಯಲ್ಲಿ ಇಟ್ ಕೆ ನಾಟ್ ಬಿ ರೊಮ್ಯಾಂಟಿಕ್. ಮಂಜುನಾಥ್, ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರೆ, ಬಟ್ ಈ ಟ್ರಾಫಿಕ್ ಅಲ್ಲಿ, ಈ ಒದ್ದೆಯಲ್ಲಿ ಅದು ಹೇಗೆ ಸಾಧ್ಯ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಮಧುವನ ಕರೆದರೆ ತನುಮನ ಸೆಳೆದರೆ ಸಾಲುಗಳು ತುಂಬಾ ಚೆನ್ನಾಗಿದೆ ಅಂತ ಇದ್ರೆ, ನಾವು ಏನೇ ಹೇಳ್ತಿದ್ರು ಕಣ್ಣುಗಳೇ ಹೇಳುತ್ತೆ ಅಲ್ವಾ, ಕಣ್ಣಿ ಮನಸ್ಸಿನ ಕನ್ನಡಿ ಅಲ್ವಾ ಅಂತ ಹೇಳ್ತಾ ಇದ್ರೆ, ಯಾರು ಯಾರು? ಅನುಷ್ ಅವರು, ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ ಎನ್ಇಎಸ್ ಬಡಾವಣೆಯಿಂದ ಕಾರ್ಯಕ್ರಮ ಚೆನ್ನಾಗಿದೆ, ಒಳ್ಳೆ ಟಾಪಿಕ್ ಮಂಜುನಾಥ್ ಅಂತ ಇದ್ದಾರೆ. ಅಯ್ಯೋ ಮಂಜುನಾಥ್, ಎಂಥ ವಿಷಯ ಹೇಳಿ ಹೊಟ್ಟೆ ಉರಿಸ್ತಾ ಇದ್ದೀರಾ. ನಮ್ಮ ಕಾಲದಲ್ಲಿ ಟ್ರಾಫಿಕ್ ಜಾಮ್ ಅಂತಾನೆ ಇರಲಿಲ್ಲ, ನಾವೇ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ಛೇ ಅಂತ. ಎಲ್ಲಿಂದ? ಬಹರೈನಿಂದ ಪದ್ಮಾವರು ಮೆಸೇಜ್ ಮಾಡಿದ್ದಾರೆ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಹೊರಗಡೆ ರಸ್ತೆಯಲ್ಲಿ ಹತ್ತಾರು ವಾಹನಗಳ ಕಿವಿಗೆ ಚುಚ್ಚುವಂತ ಹಾರ್ನ್ಗಳ ಸದ್ದರ್ತೆ, ನೂಕು ನುಗ್ಗಲು ಸೈರನ್ಗಳ ಅಬ್ಬರ, ಆದ್ರೆ ಅದರ ಮಧ್ಯೆ ನೀವು ಕಾರ್ ಒಳಗೆ ಕೂತ್ಕೊಂಡಿದ್ರ, ಕಾರ್ ವಿಂಡೋ ಗ್ಲಾಸ್ಗಳನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿ, ಎ ಸಿ ಆನ್ ಮಾಡಿ, ನಿಮ್ಮಿಬ್ಬರ ನಡುವೆ ಮಾತುಕತೆ ಶುರುವಾದ್ರೆ ಹೇಗಿರುತ್ತೆ ಆ ಟ್ರಾಫಿಕ್ ಜಾಮ್ ಅಲ್ಲಿ? ಒಂದು ಕ್ಷಣಕ್ಕೆ ವರ್ಲ್ಡ್ ಪ್ರಪಂಚಾನೇ ಮ್ಯೂಟ್ ಮಾಡಿದ ಭಾಸ ಆಗುತ್ತಲ್ವಾ? ಸೊ ಇಷ್ಟೊಂದು ರೊಮ್ಯಾಂಟಿಸೈಸ್ ಮಾಡಿ ಹೇಳೋದು ಬೇಡ, ಲೆಟ್ಸ್ ಮೀ ಟಾಕ್ ಪ್ರಾಕ್ಟಿಕಲಿ. ಇಮ್ಯಾಜಿನ್, ಈಗ ಎಲ್ಲರೂ ಮನೆಯವರೆಲ್ಲ ಟ್ರಿಪ್ಗೆ ಹೋಗ್ತಾ ಇರ್ತೀರಾ, ನಿಮ್ಮ ಪ್ರೀತಿ ಪಾತ್ರರೇ ಡ್ರೈವ್ ಮಾಡ್ತಿರ್ತಾರೆ, ಜಾಮ್ ಆಯ್ತು, ಜಾಮ್ ಅಲ್ಲಿ ನಿಂತ್ಕೊಂಡಿದ್ರೆ ಆ ಕಾರಿನ ಕನ್ನಡಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಕಣ್ಗಳನ್ನೇ ಹುಡುಕೋದು, ಅಲ್ಲಿಂದ ನೋಡೋದು, ಕಣ್ಣು ಸನ್ನೆ ಮಾಡೋದು, ಕಣ್ಣಲ್ಲೇ ಲುಕ್ ಕೊಡೋದು, ಇದ್ರೆ ಅದು ಎಂಥ ಥ್ರಿಲ್ ಅಲ್ವಾ? ಸೊ ಪ್ರಾಕ್ಟಿಕಲ್ ಆಗಿ ನಡೆಯುವಂಥದ್ದನ್ನ ಹೇಳಿದೀನಿ, ಇದರ ಅನುಭವ ನಿಮಗೆ ಡೆಫಿನೆಟ್ಲಿ ಆಗೇ ಇರುತ್ತೆ, ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಅಲ್ವಾ? ಸೊ ಸಂದೇಶಗಳನ್ನ ಕಳಿಸ್ಕೊಡಿ, ಹೇಗಿತ್ತು ಆ ಥ್ರಿಲ್ಲಿಂಗ್ ಕಣ್ಣು ನೋಡಿದ ಎಕ್ಸ್ಪೀರಿಯನ್ಸ್ ಅಂತ 9483091109 ನಿಮ್ಮ ಸಂದೇಶಗಳು ಬರಲಿ.

ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲವ್ಲಿ ಅಡ್ಡ, ನಿಮ್ಮ ಲವ್ ಅಡ್ಡದಲ್ಲಿ ನಾನು ನಿಮ್ಮ ಜೊತೆ ಆಗಿರ್ತೇವೆ ನಿಮ್ಮ ಆರ್ ಜಿ ಮಂಜುನಾಥ್. ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಟ್ರಾಫಿಕ್ನಲ್ಲೊಂದು ಪ್ರೇಮ ಕಥೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಟ್ರಾಫಿಕ್ನಲ್ಲಿ ಅರಳುವಂತಹ ಪ್ರೇಮದ ಕ್ಷಣಗಳ ಕುರಿತಾಗಿ. ಸೊ ಒಂದಷ್ಟು ಜನ ಇದರ ಅನುಭವನ ಹಂಚಿಕೊಂಡ್ರು, ಇನ್ನೊಂದಷ್ಟು ಜನ ನನಗೆ ಅನುಭವ ಆಗಿಲ್ಲ ಮಂಜುನಾಥ್, ನಾನು ಆ ಕಾಲಕ್ಕೆ ಸೇರ್ಕೊಂಡಿದ್ದೆ ಈ ಕಾಲಕ್ಕೆ ಸೇರ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೀರಾ. ಈಗೊಂದು ಅಪ್ಪಟ ಜನ್ಸಿ ವರ್ಸಸ್ ಓಲ್ಡ್ ಸ್ಕೂಲ್ ಸಂದೇಶ ಬಂದಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಜನ್ಸಿ ಅವ್ರು ಏನ್ ಹೇಳ್ತಾ ಇದಾರೆ, ಆರ್ಜೆ ಪ್ಲೀಸ್ ಡೋಂಟ್ ರಿವೀಲ್ ಮೈ ನೇಮ್ ಅಂತ ಇದಾರೆ. ಓಕೆ, ನೀವು ಹೇಳೋದಚ್ಚ, ನಾವು ಕೇಳೋದು ಹೆಚ್ಚ, ರಿವೀಲ್ ಮಾಡಲ್ಲ. ಇವತ್ತಿನ ಟಾಪಿಕ್ ಕೇಳಿ ಲಿಟ್ರಲಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಆಕ್ಚುಲಿ ಲಾಸ್ಟ್ ವೀಕು ನಾನು ನನ್ನ ಕ್ರಶು ಒಂದೇ ಕ್ಯಾಬ್ನಲ್ಲಿ ಹೊರಟಿದ್ವಿ. ಯೂಶಲಿ ಸಿಲ್ಕ್ ಪೋರ್ಟ್ ಟು ಕೋರಮಂಗ್ಲಾ ರೂಟ್ ಅಂದರೆ ನನಗೆ ಫುಲ್ ಇರಿಟೇಷನ್ ಆಗುತ್ತೆ, ಬಟ್ ಆ ಗೂಗಲ್ ಮ್ಯಾಪ್ಸ್ನಲ್ಲಿ ರೂಟ್ ಈಸ್ 45 minutes ಡಿಲೇಡ್ ಡ್ಯೂ ಟು ಹೆವಿ ಟ್ರಾಫಿಕ್ ಅಂತ ರೆಡ್ ಕಲರ್ ಬಂದಾಗ ಫಸ್ಟ್ ಟೈಮು ಲೈಫಲ್ಲಿ ನನ್ನೊಳಗೆ ಒಂದು ಫುಲ್ ಹಬ್ಬದ ಫೀಲ್ ಆಯಿತು. ಇಬ್ಬರ ಮಧ್ಯೆ ವಯರ್ಡ್ ಇಯರ್ಫೋನ್, ವೈರ್ ಯೂಸ್ ಮಾಡೋವಂಥ ಇಯರ್ಫೋನ್ ಇತ್ತು, ಅದು ಶೇರ್ ಆಗಿತ್ತು ಫೋನಲ್ಲಿ. ಅನಿಸುತ್ತಿದೆ ಯಾಕೋ ಹಿಂದೆ ಸಿ ನೋಡಿ ಹೆಂಗೆ ಕೋಇನ್ಸಿಡೆನ್ಸು, ಲೂಪ್ ಆಗ್ತಾ ಇತ್ತು. ಹೊರಗಡೆ ಇಡೀ ರೋಡ್ ಬ್ಲಾಕು, ಆದರೆ ಒಳಗಡೆ ಪ್ಯೂರ್ ಸಿನಿಮ್ಯಾಟಿಕ್ ವೈಬ್ಸು. ಆ 45 minutes ಡಿಲೇ ನಮಗೆ ಸಿಕ್ಕಿರೋ ಬೆಸ್ಟ್ ಕೋರ್ ಮೆಮೊರಿ ಅನ್ನಿಸ್ತು. ಇವತ್ತು ಸಿಗ್ನಲ್ಗೆ ಥ್ಯಾಂಕ್ಸ್ ಹೇಳ್ತಿರೋದು ನಾನು ಒಬ್ಬನೇ ಅಲ್ಲ ಅನ್ಸುತ್ತೆ. ಡೆಫಿನೆಟ್ಲಿ ಪೀಕ್ ರೊಮ್ಯಾಂಟಿಸೈಸಿಂಗ್ ದ ಟ್ರಾಫಿಕ್ ಮೂಮೆಂಟ್ ಅನ್ಬೋದು ಅಂತ. ಆದರೆ ಸಿ ದಿಸ್ ಇಸ್ ಟ್ರೂ, ಆ ಜೆನ್ಸಿಗಳು ಅಂತೀವಲ್ಲ ಅವರ ಮೆಸೇಜು. ಇನ್ನೊಂದು ಓಲ್ಡ್ ಸ್ಕೂಲ್ ಮೆಸೇಜ್, ಇವರು ಕೂಡ ನಮಸ್ಕಾರ ಮಂಜುನಾಥ್, ನನ್ನ ಹೆಸರು ಬೇಡ. 90th ಕಾಲೇಜ್ ದಿನಗಳು ಕಣ್ಮುಂದೆ ಬಂದು ನಿಂತ್ಕೊಂಡು, ಅವತ್ತು ಮೊಬೈಲ್ ಇರಲಿಲ್ಲ, ಗೂಗಲ್ ಮ್ಯಾಪ್ಸ್ ಇರಲಿಲ್ಲ. ನಾನು ನನ್ನ ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ಅವಳನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸಂಜೆ ಹೊತ್ತು ಆ ಮೆಜೆಸ್ಟಿಕ್ ಅಥವಾ ಕಬ್ಬನ್ ಪಾರ್ಕ್ ಕಡೆ ಅಷ್ಟೊಂದು ಜಾಮ್ ಆಗ್ತಿರಲ್ಲ, ಬಟ್ ಸ್ಟಿಲ್ ಟ್ರಾಫಿಕ್ ಸಿಗ್ನಲ್ ಅಂತ ಬೀಳ್ತಾ ಇತ್ತು. ಅದು ಬಿದ್ದರೆ ಜಗತ್ತು ನಿಂತು ಹೋದ ಫೀಲ್ ಆಗ್ತಾ ಇತ್ತು. ಆ ಹಳೇ ಸ್ಕೂಟರ್ನಲ್ಲಿ ಸೈಡ್ ಮಿರರ್ನಲ್ಲಿ ಅವಳು ನನ್ನನ್ನು ಕದ್ದು ನೋಡ್ತಿರೋದು ಕಾಣಿಸ್ತಿತ್ತು. ನಾನು ನೋಡಿದೆ ಅಂತ ತಕ್ಷಣ ಗೊತ್ತಾದಾಗ ಮುಖ ತಿರುಗಿಸ್ಕೊಂಡು ನಾಚಿಕೊಂಡು ಆ ಕೆಂಪು ದೀಪ ನೋಡ್ತಾ ಇದ್ಲು. ಕೆಂಪು ಲೈಟ್ ಆಫ್ ಆಗಿ ಗ್ರೀನ್ ಲೈಟ್ ಬೀಳು, ಆ 2 ನಿಮಿಷ ಇದೆಯಲ್ಲ, 1 ನಿಮಿಷ ಇದೆಯಲ್ಲ, ಅದಂತೂ ನನಗೆ ಹೇಳೋದಿಕ್ಕಾಗಲ್ಲ. ಟ್ರಾಫಿಕ್ನಲ್ಲಿ ಲೇಟ್ ಆಯಿತು ಅಂತ ಅಪ್ಪನಿಗೆ ಏನು ಸುಳ್ಳು ಹೇಳೋದು ಅಂತ ಕೇಳಿದಾಗ ಇಬ್ಬರು ಪ್ಲ್ಯಾನ್ ಮಾಡ್ತಾ ಇದ್ವಿ, ಇವತ್ತಿನ ಪೀಳಿಗೆಗೆ ಕ್ಯಾಬ್ ಇರಬಹುದು, ಎ ಸಿ ಇರಬಹುದು, ಆದರೆ ಆ ಚಳಿಯ ಸಂಜೆ ಸ್ಕೂಟರ್ ಸೌಂಡು, ಟ್ರಾಫಿಕ್ ನಡುವೆ ನಡೀತಿದ್ದಂಥ ಆ ಮುಗ್ಧ ಪ್ರೇಮಕ್ಕೆ ಯಾವತ್ತೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನ ಹಳೆ ದಿನಗಳನ್ನ ನೆನಪು ಮಾಡಿಸಿದ್ದಕ್ಕೆ ಅಂತ ಇದ್ದಾರೆ. ಓಕೆ, ಈಗ ಕಾರಿಂದ ಆಯ್ತು, ಟೂ ವೀಲರ್ ಹತ್ರ ಬರೋಣವಾ. ಈ ಟೂ ವೀಲರ್ ಸವಾರರ ಲವ್ ಸ್ಟೋರಿ ಇದೆಯಲ್ಲ, ಅದು ತೀರಾ ನ್ಯಾಚುರಲ್, ಇಟ್ ಇಸ್ ಸೋ ಮಚ್ ಸಿನಿಮಾಟಿಕ್. ಸಂಜೆಯ ಚಿಲ್ ವೆದರ್ ಮುಖಕ್ಕೆ ಬಡಿತಾ ಇದ್ರೆ ಮುಂದೆ ನೂರಾರು ವಾಹನಗಳ ರೆಡ್ ಟೈಲ್ ಲೈಟ್ ಸಾಲ ಕಾಣಿಸ್ತಾ ಇರುತ್ತೆ. ಗಾಡಿ ಹಿಂದೆ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಹಿಂದೆ ಕುತ್ಕೊಂಡ್ರು ಹಾಗೆ ಹೇಗಲ ಮೇಲೆ ಕೈ ಇಟ್ಟರೆ, ದಟ್ಸ್ ಅಗೇನ್ ಸಿನಿಮ್ಯಾಟಿಕ್ ಫೀಲ್. ಒಂದು ಕ್ಷಣದಲ್ಲಿ ಎದುರಿಗಿರೋ 10 kilometers ದೂರದ ಮೆಗಾ ಟ್ರಾಫಿಕ್ ಕೂಡ ಅತ್ಯಂತ ಚಿಕ್ಕದಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ರಸ್ತೆ ಹಂಪ್ಸ್ ಬಂದಾಗ ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಳ್ಳುವಂಥ ಆ ಮೂಮೆಂಟ್ಸ್ ಆಗಿರಬಹುದು. ಇವೆಲ್ಲವೂ ದುಬಾರಿ ಡ್ರೈವ್ಸ್ಗಳಿಗಿಂತ ಎಷ್ಟೋ ಹೆಚ್ಚು ಪಟ್ಟು ಡೀಪ್ಲಿ ಎಮೋಷ್ನಲ್. ಮತ್ತೊಂದಷ್ಟು ಬ್ಯೂಟಿಫುಲ್ ಸಂದೇಶಗಳು ಬಂದಿದೆ, ನಿಮ್ಮ ಸಂದೇಶಗಳನ್ನು ಕೂಡ ಓದ್ತೀನಿ, ನಾನು ಕೂಡ ಮಾತಾಡ್ತೀನಿ. ಒಂದು ಹಾಡಾದ್ಮೇಲೆ ಕೇಳಿ, ಎಂಜಾಯ್ ಮಾಡಿ. ಯಾವ ಹಾಡು? ನೀನೆಂದರೆ ನನಗೆ ಇಷ್ಟ ಕಣೋ.

ಪ್ರಿಯಾ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದಾರೆ, ಮಂಜುನಾಥ್ ನೀವು ಹೇಳಿದ್ರಲ್ಲ ಆಗ್ಲೇ ಎಲ್ಲರೂ ಇದ್ರು ಕೂಡ ನೋಡುವಂತಹ ದೃಶ್ಯಗಳು ಎಷ್ಟು ಚೆನ್ನಾಗಿರುತ್ತೆ, ಆ ಕಾರಲ್ಲಿ ಕಣ್ಣಲ್ಲೇ ಕಣ್ಣಿಟ್ಟು ನೋಡುವಂಥದ್ದು ಎಷ್ಟೋ ಬಾರಿ ಇದ್ರ ಅನುಭವ ನನಗೂ ಕೂಡ ಆಗಿದೆ, ನೀವು ಅದನ್ನ ಮತ್ತೆ ನೆನಪಿಸ್ತೀರಿ ಅಂತ ಹೇಳ್ತಾ ಇದಾರೆ. ಮಂಜುನಾಥ್ ಎಲ್ಲರ ನಿಸಿಕೆ ಕೇಳಿಸ್ಕೊತಾ ಈಗ ನಿಮ್ಮ ಸರ್ದಿ ಕಮಾನ್ ಹೇಳಿ ಪ್ಲೀಸ್ ಅಂತ ಆದರೆ ನಮ್ಮದು ಯಾವುದೇ ರೀತಿಯ ಅನುಭವಗಳು ಇಲ್ಲ ಮೇಡಮ್, ನಿಮ್ಮ ಅನುಭವಗಳನ್ನ ಕೇಳಿ ಖುಷಿ ಪಡೋದು ಅಷ್ಟೇ. ಮಂಡಿಕಲಿಂದ ಕೃಪಾ ಅವರು, ವಿಷಯ ತುಂಬ ಚೆನ್ನಾಗಿದೆ, ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಇಂಥಿಂಥ ದೃಶ್ಯಗಳನ್ನ ನೋಡ್ತಾ ಇರ್ತೀವಿ, ಚೆನ್ನಾಗಿರುತ್ತೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ ಅವರು, ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ನನಗಂತೂ ನಾನು ಈಗ ಹುಟ್ಟಬೇಕಿತ್ತು ಅನ್ನಿಸ್ತಾ ಇದೆ, ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆ ಈಗೀಗಿನ ರೋಡ್ಗಳು ಈಗ ಹಾಗೆ ಜಾಮ್ ಆಗ್ತಾ ಇರಲಿಲ್ಲ. ನಾನು ಸೈಕಲಲ್ಲಿ ಹೋಗಬೇಕಾದಾಗ ಎತ್ತಿನ ಬಂಡಿಯಲ್ಲಿ ಒಂದಷ್ಟು ಜನ ಓಡಾಡ್ತಾ ಇದ್ರು. ಹಳೆಯ ಮಕ್ಕಳನ್ನ ನೆನಪು ಮಾಡಿದ್ರಿ ಅಂತ ಇದ್ರೆ, ಕಲಾವತಿ ಚಂದ್ರಶೇಖರ್ ಅವರು, ನಾವು ಮದುವೆ ಆದಾಗ ಶಿವಮೊಗ್ಗಗೆ ಲಾಂಗ್ ಡ್ರೈವ್ಗೆ ಹೋಗಿದ್ವಿ, ಕೇಸ್ ಬೇರೆ ಹಾಕಿದ್ರು, ಯಾಕಂದ್ರೆ ಒನ್ ವೇಲ್ ಹೋಗಿದ್ವಿ, ಭಾರಿ ಆಗ್ಯದ ಸರ್ ಅಂತ ಇದ್ದಾರೆ. ವಾಣಿಶಿ ಅವರು ಧಾರವಾಡದಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ, ಹಾಗೆ ಶಶಿ ಭಾರದ್ವಾಜ್ ಅವರು ಒಂದು ಚಂದದ ಸಂದೇಶ ಕಳ್ಸಿಕೊಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ನಿಜ ಹೇಳ್ತೀನಿ ಮಂಜು ಅವರೇ, ಟ್ರಾಫಿಕ್ ಅಲ್ಲಿ

ಬಿಸಿಲು ಕಮ್ಮಿ ಇದ್ರೆ ಚಂದ ಟೂ ವೀಲರು ಇಲ್ಲ ಯಪ್ಪ ಧಗ ಧಗ, ತಂಪಾಗಿದ್ರೆ ನಿಮ್ ಶೋಲಿ ಬರೋ ಇಂಪಾದ ಹಾಡು ಕೇಳ್ತಾ ಕಲರ್ಸ್ ನೋಡ್ಕೊಂಡು ಹೋಗೋದೆ ಮಜಾ ಅಂತ ಲವ್ವರ್ ಬಾಯ್ ಶಿವರಾಜ್ ಅವರು ದಾಸಿನಿ ಹೊಂಡಿಯಿಂದ ಮೆಸೇಜ್ ಮಾಡಿದ್ದಾರೆ. ಓಕೆ, ಬಿಸಿಲು ಕಮ್ಮಿ ಇದ್ದಾಗ ತಂಪಾಗಿರೋ ಸುಂದರ ದೃಶ್ಯಗಳನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ಸಂದೇಶಗಳು ಬಂದಿದೆ, ಸಂದೇಶಗಳನ್ನ ಉತ್ತೀರ್ಣ ಹಾಡಾದ್ಮೇಲೆ ಕೇಳ್ತಾರಿ. ವಿಭಾರತಿ ಕನ್ನಡ 102.9 FM.

ನಾವು ಜನರಲ್ಲಿ ಕಮ್ಯೂಟ್ ಮಾಡಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಯಾವ ರಸ್ತೆಯಲ್ಲಿ ಟ್ರಾಫಿಕ್ ಕಮ್ಮಿ ಇದೆ, ಎಲ್ಲಿ ಫಾಸ್ಟಾಗಿ ಮನೆಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಪ್ರೀತಿಯಲ್ಲಿ ಬಿದ್ದವರು ಮಾತ್ರ ಜಗತ್ತಲ್ಲಿ ಉಲ್ಟಾ ಕ್ಯಾಲ್ಕುಲೇಷನ್ಸ್ ಮಾಡ್ತಾರಂತೆ. ಆ ಸೈಡು ರೋಡು ತುಂಬ ಕ್ಲಿಯರ್ ಆಗಿದೆ, 10 ನಿಮಿಷದಲ್ಲಿ ಡ್ರೈವ್ ಮುಗಿದು ಡ್ರಾಪ್ ಮಾಡಬೇಕಾಗತ್ತೆ. ಬೇಡ, ವಾಹನಗಳು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಂದ ಹೋಗೋಣ ಅಂತ ಅನ್ಕೋತಿರ್ತಾರೆ. ಆಗ ಇಬ್ಬರು ಒಟ್ಟಿಗೆ ಸ್ವಲ್ಪ ಸಮಯನ ಜಾಸ್ತಿ ಕಳಿಬಹುದು ಅಲ್ವಾ? ಮಂಜುನಾಥ್ ಅವರೇ, ನೀವೇನು ಹೇಳಲ್ಲ ನನಗೆ ಗೊತ್ತು ಕಳ್ಳ ನೀವು ಅಂತ ಭಾಗ್ಯಶ್ರೀ ಅವರು ಮೆಸೇಜ್ ಮಾಡ್ತಿದ್ದಾರೆ. ನಾಗರಾಜ್ ಕೊಡಿಕಲ್ ಗಂಗಾವತಿಯಿಂದ ಮೆಸೇಜ್ ಮಾಡಿದರೆ, ನಮ್ಮ ಹಳೆಯ ದಿನಗಳ ನೆನಪಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಆದರೆ, ಉಮೇಶ್ ಅವರು ಸಿರಿಗೆರೆಯಿಂದ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು ತಮ್ಮ ಸಂದೇಶಕ್ಕಾಗಿ. ಜೀವನದ ಜರ್ನಿ ಕೂಡ ಬಹುತೇಕ ಈ ರಸ್ತೆಯ ಟ್ರಾಫಿಕ್ ಜಾಮ್ ಥರನೇ ಇರುತ್ತೆ ಅಲ್ವಾ? ನಾವು ಅಂದ್ಕೊಂಡಿನ ಟ್ರ್ಯಾಕಲ್ಲಿ ಎಲ್ಲವೂ ಸೂಪರ್ ಫಾಸ್ಟಾಗಿ ಹೋಗೋದಿಲ್ಲ. ಎಷ್ಟೋ ಕಡೆ ಅನ್ಎಕ್ಸ್ಪೆಕ್ಟೆಡ್ ಸ್ಪೀಡ್ ಬ್ರೇಕರ್ಸು, ಕಾಯಿಸುವಂಥ ರೆಡ್ ಸಿಗ್ನಲ್ಸು ಮತ್ತು ಅನಿವಾರ್ಯವಾದಂಥ ಸ್ಟಾಪ್ಗಳು ಎದುರಾಗುತ್ತೆ. ಆದರೆ ಜೀವನದ ಡ್ರೈವ್ನಲ್ಲಿ ನಮ್ಮ ಪಕ್ಕದ ಸೀಟ್ನಲ್ಲಿ ನಮ್ಮನ್ನು ಪ್ರೀತಿಸುವಂಥ, ಅರ್ಥ ಮಾಡಿಕೊಳ್ಳುವಂಥ ನಿಜವಾದ ಪಾರ್ಟ್ನರ್ ಇದ್ದರೆ ಆ ದೀರ್ಘ ಕಾಯುವಿಕೆ ಕೂಡ ಒಂದು ಹಬ್ಬ ಆಗಿಬಿಡುತ್ತೆ. ಆ ಸ್ಲೋ ಜರ್ನಿ ಕೂಡ ಎಂಚಾಂಟಿಂಗ್ ಮೆಮೋರಿ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಪ್ರೇಮ ನಿನಾದದ ವಿಶೇಷ ವಿಷಯ. ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಕನೆಕ್ಟ್ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮದ ಕೊನೆಯ ಗೀತೆ ಕೇಳಿ ಎಂಜಾಯ್ ಮಾಡಿ.

ಕೌಸಲ್ ಅವರು ಬನಶಂಕರಿಯಿಂದ ಹೇ ನಮ್ಮ ಅಪ್ಪು ಹಾಡು ಅಂತ ಇದಾರೆ. ಎಸ್, ಸಮಯ ಆಗ್ತಾ ಇದೆ 11 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಇಂದು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣದಲ್ಲಿ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಸಭೆ ನಡೆಸಿದರು. ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯವು ನಾಗರಿಕತೆ ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಜುಲೈ 1ರಿಂದ ನಿನ್ನೆವರೆಗೆ ದಾಖಲೆಯ 2,04,00,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡ, ಹಾವೇರಿ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಪದವೀಧರರ ಪಶ್ಚಿಮ ಮತಕ್ಷೇತ್ರಕ್ಕೆ ಇದೇ 23ರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. 29 ಕಡೆಗಳಲ್ಲಿ ಮತಗಟ್ಟೆಗಳನ್ನು ತೆರೆಯಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಗ್ರಾಹಕರು ತಾವು ಖರೀದಿಸುವ ಪ್ರತಿಯೊಂದು ವಸ್ತು ಮತ್ತು ಪಡೆಯುವ ಪ್ರತಿಯೊಂದು ಸೇವೆಗೆ ಕಡ್ಡಾಯವಾಗಿ ಬಿಲ್ ಪಡೆಯಬೇಕು. ಇದರಿಂದ ಗ್ರಾಹಕ ನ್ಯಾಯಾಲಯದಲ್ಲಿ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಲು ಸಹಕಾರಿಯಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮರಿಯಪ್ಪ ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಕಾರ್ಯವೈಖರಿ, ಸಂಸತ್ತಿನ ಕಲಾಪ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿಗಳ ಬಗ್ಗೆ ಇಂದಿನ ಯುವ ಪೀಳಿಗೆ ಪ್ರಾಯೋಗಿಕ ಅರಿವು ಹೊಂದುವುದು ಅತ್ಯಗತ್ಯ ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಗಾಯತ್ರಿ ದೇವಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ನಡೆಯುತ್ತಿರುವಂತಹ ಸರಣಿಯ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ನೀಡಿರುವಂತಹ 247 ರನ್ಗಳ ಗುರಿಯನ್ನು ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 218 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಎಂದಿನಂತೆ ಒಂದಷ್ಟು ಸಾಲುಗಳೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣವ. ಖಲೀಲ್ ಗಿಬ್ರಾನ್ ಅವರು ಹೇಳ್ತಾರೆ, ಪ್ರೇಮ ನೋವನ್ನು ಸಂತೋಷವಾಗಿಸುತ್ತೆ, ದುಃಖ ಕೂಡ ಸುಖವನ್ನಾಗಿಸುತ್ತೆ. ನಿಜ ಅಲ್ವಾ? ಇಷ್ಟು ಹೇಳ್ತಾ ನಾನು ಹೊರಡೋ ಹೊತ್ತಾಗಿದೆ. ಮತ್ತೆ ಸಿಗೋಣ. ಸಂಜೆಯಿಂದ ಕಾರ್ಯಕ್ರಮಗಳು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ, ಹಾಡುಗಳು ಇಷ್ಟ ಆಯ್ತು ಅಂತ ಭಾವಿಸಬಹುದಾ? ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು? ನೀವನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ. ನಿಮ್ಮ ಆರ್ಜಿ ಮಂಜುನಾಥ್ ಸೈನಿಂಗ್ ಆಫ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಆರಂಭವಾಗಲಿದೆ. ಎಲ್ರಿಗೂ ಶುಭರಾತ್ರಿ. ಜೈ ಹಿಂದ್.